ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಪಂಚಾಂಗ ಶಕವರ್ಷ 1947 ಜ್ಯೇಷ್ಠ 16, ಅಂದರೆ 2026 ಇಸ್ವಿಯ ಜೂನ್ ತಿಂಗಳ 6 ತಾರೀಕಿನ ಶುಭ ಪ್ರದಾಯಕವಾದಂಥ ಶನಿವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೇವೆ. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಕ್ಷಣದಲ್ಲಿ ಸ್ಟುಡಿಯೋದಲ್ಲಿ ಇರುವುದು ನಾನು ಆರ್ ಜಿ ಅಶ್ವಥ ಮಲ್ನಾಡ್.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಎದೆಯ ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 6:10 ಒಂದು ಹೊತ್ತಿನಲ್ಲಿ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ. ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನನ್ನು ಪ್ರಾರ್ಥಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಶುಭ ಆರಂಭವನ್ನು ನೀಡೋಣ.

ಸಾಮಗಾನ ಕೋವಿದೆಯಾದಂತಹ ಶ್ರೀ ಶಾರದಾದೇವಿಯನ್ನ, ಶೃಂಗಗಿರಿಯಲ್ಲಿ ನೆಲೆ ನಿಂತಿರುವಂತಹ ವಿದ್ಯೆಯ ಅಧಿದೇವತೆಯನ್ನ, ವಾಗ್ದೇವಿಯನ್ನ ಈ ಗೀತೆಯ ಮೂಲಕ ಸ್ಮರಿಸಿದ್ದಾಯಿತು. ಮುಂದೆ ಕೇಳೋಣ ಈ ಭಕ್ತಿ ಪ್ರಧಾನವಾದಂತಹ ಗೀತೆಗಳನ್ನ ಕೇಳೋದ್ರಲ್ಲಿ ಅದೆಂಥದೋ ಸುಖ ಅಡಗಿದೆ ಅಲ್ವಾ. ಅದು ನಮ್ಮನ್ನ ಅಲೌಕಿಕ ಭಾವದೆಡೆಗೆ ಕರೆದೊಯ್ಯುತ್ತೆ. ಅಂತಹ ಸುಖದ ಅನುಭವವನ್ನ, ಅನುಭೂತಿಯನ್ನ ಪಡ್ಕೊಳ್ತಾ ಸಾಗೋಣ. ಮುಂದಿನ ಗೀತೆಯನ್ನ ಕೇಳೋದ್ರ ಮೂಲಕ ಹಂಸಿನಿ ನಾಗೇಂದ್ರರವರ ಧ್ವನಿಯಲ್ಲಿ ಏನು ಸುಖವೋ, ಎಂಥ ಸುಖವೋ ಆ ಹರಿಯ ನಾಮಸ್ಮರಣೆಯನ್ನ ಮಾಡೋದು.

ಭಾವಶುದ್ಧ ಇರುವಂತಹ ಆ ಗುರುವಿನ ಪೂಜೆ, ದೈವದ ಪೂಜೆ ಇಂತಹ ಶುದ್ಧಿಕರವಾದದ್ದು ಅಂತ ಅಂಬಯ್ಯನೊಳ್ಳಿರವರ ಧ್ವನಿಯಲ್ಲಿ ಕೇಳಿದ್ರಿ ಈ ಸೊಗಸಾದ ವಚನವನ್ನು. ನಮ್ಮ ಕನ್ನಡ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಅಂತ ಹೇಳಿದ್ರೆ ವಚನ ಸಾಹಿತ್ಯ ಅಂತ ಹೇಳಬಹುದು. ನುಲಿಯ ಚಂದಯ್ಯರವರ ಒಂದು ವಚನ ಇದಾಗಿತ್ತು. ಇದರ ಹೇಳ್ತಾ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಭಕ್ತಿ ಪ್ರಧಾನವಾದಂತಹ ಗೀತೆಗಳ ಜೊತೆಗೆ ಪಯಣಿಸ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಸಂದೇಶಗಳು ಕೂಡ ನಮ್ಮ ಒಟ್ಟಿಗೆ ಇದ್ದಾವೆ. ಗಾನಸುಮಹ ಅವರು ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿ ಭಕ್ತಿ ಗೀತೆಯ ಮೂಲಕ ನಮ್ಮ ಮುಂಜಾನೆ ಸಂಪನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಆಯಿತು ತಮ್ಮ ಸಂದೇಶವನ್ನು ಓದಿ. ಖಂಡಿತ ದೇವರ ಭಕ್ತಿ ಪ್ರಧಾನವಾದಂತಹ ಗೀತೆಗಳನ್ನ ಕೇಳೋದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಡೀ ದಿನ ಉಲ್ಲಾಸದಿಂದ ಕೂಡಿರುತ್ತೆ ಅಂತಾರೆ. ನಾಗರತ್ನ ರಾಜಾಜಿನಗರದಿಂದ ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದ್ರೆ ನಮ್ಮ ನಿಮಗೆ 3405 ಶುಭ ದಿನ ಅಂತ ಸಂದೇಶ ಕಳಿಸ್ತಾರೆ. ಜೊತೆಗೆ ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಮುಂಜಾನೆಯ ಶುಭಾಶಯಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಕೇಳಿ, ಇಂದು ನನಗೆ ಗೋವಿಂದ ಮೂಲತಃ ರಚಿತವಾದದ್ದು ಪೂಜ್ಯ ಗುರುಗಳಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದ.

ಆವಾಗೆಲ್ಲ ಥಿಯೇಟರ್ನಲ್ಲಿ ಈ ಚಿತ್ರ ತೆರೆ ಕಂಡಾಗ ಸಮಯದಲ್ಲಿ ಈ ಒಂದು ಕ್ಷಣ ಬರುತ್ತಲ್ಲ, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೋಸ್ಕರನೇ ತನ್ನ ಒಂದು ದಿಕ್ಕನ್ನು ಬದಲಾಯಿಸಿಕೊಂಡು ದರ್ಶನ ನೀಡುವಂಥದ್ದು, ಇಡೀ ಥಿಯೇಟ್ರಲ್ಲಿ ಜನ ಅಥವಾ ಟೆಂಟ್ ಸಿನಿಮಾದ ಕಾಲ ಅಲ್ವಾ, ಟೆಂಟ್ನಲ್ಲಿ ಜನ ಎದ್ದು ನಿಂತು ಮಂಗಳಾರತಿ ಪೂಜೆಯನ್ನು ಮಾಡ್ತಾ ಇದ್ರಂತೆ. ಅಷ್ಟು ಭಾವನಾತ್ಮಕವಾಗಿ ನಮ್ಮ ಜೊತೆ ಕನೆಕ್ಟ್ ಆಗಿರುವಂತಹ ಚಿತ್ರ ಅಂತ ಹೇಳಿದರೆ ಭಕ್ತ ಕನಕದಾಸ. ಮೂಲತಃ ಕನಕದಾಸರು ರಚಿತವಾದಂತಹ ಈ ಒಂದು ಭಕ್ತಿಗೀತೆಯಲ್ಲಿ ಎಷ್ಟು ಸುಂದರವಾದಂತಹ ಪದ ಜೋಡಣೆಯನ್ನು ನಾವು ಕಾಣಬಹುದು ಅಂತ ಹೇಳಿದ್ರೆ, ಯಮ ಸುತನ ರಾಣಿಗೆ, ಯಮ ಸುತ ಅಂದರೆ ಮಗ, ಯಮನ ಮಗ ಯಾರು? ಧರ್ಮರಾಯ. ನಿಮ್ಮೆಲ್ಲರಿಗೂ ಮಹಾಭಾರತದ ಕಥೆ ಗೊತ್ತಿರೋ ಹಾಗೆ ಕುಂತಿ 5 ದೇವತೆಗಳಿಂದ ಮಕ್ಕಳನ್ನು ಪಡೆದುಕೊಳ್ತಾಳೆ. ಅದರಲ್ಲಿ ಯಮನಿಂದ ಧರ್ಮ ಪಾಲಿಸುವಂತಹ ಯಮನಿಂದ ಧರ್ಮರಾಯನನ್ನು ಪಡಿತಾಳೆ. ಯುಧಿಷ್ಠರ ಅನ್ನುವಂಥ ಹೆಸರು ಆತನಿಗೆ. ಧರ್ಮರಾಯನ ಪತ್ನಿ ದ್ರೌಪದಿ. ದ್ರೌಪದಿಯ ವಸ್ತ್ರಾಪರಣ ಆಗುವಂತಹ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದು ಅಕ್ಷಯ ವಸನವನ್ನಿಟ್ಟೆ, ಅಕ್ಷಯ ಅಂದರೆ ಮುಗಿದೇ ಇರೋಷ್ಟು, ವಸನ ಅಂದರೆ ಬಟ್ಟೆಯನ್ನು ಇಟ್ಟೆ ಅಂತ. ಆ ಒಂದೇ ಸಾಲಿನಲ್ಲಿ ಅದೆಷ್ಟು ಗೂಢಾರ್ಥವನ್ನು ಒಳಗೊಂಡಿದೆ. ನಿಜವಾಗ್ಲೂ ಸಾಹಿತ್ಯವನ್ನು ಕಲಿಬೇಕು, ತಿಳ್ಕೊಬೇಕು ಅನ್ನೋದು ಇದೇ ಕಾರಣಕ್ಕೆ. ಸಾಹಿತ್ಯದ ಜೊತೆಗೆ ಭಕ್ತಿಯ ಪ್ರಭಾವವನ್ನು ಕೂಡ ಈ ಒಂದು ಗೀತೆ ನಮ್ಮಲ್ಲಿ ಮೂಡಿಸುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

0: ನನ್ನಯ್ಯ ಸರಿ ತಪ್ಪು ಹೊಣೆ ನಿನ್ನದು, ಎಂಥ ಸುಂದರವಾದಂತಹ ಪರಿಕಲ್ಪನೆಯಲ್ವಾ. ಹಂಸಲೇಖರವರ ಸಾಹಿತ್ಯ ಸಂಗೀತ ಸಂಯೋಜನೆಯಲ್ಲಿ ಈ ಸೊಗಸಾದ ಗೀತೆಯನ್ನು ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ಪ್ರಿಯ ಕೇಳುಗರೆ, ಇದಾಗಿತ್ತು ಇವತ್ತಿನ ಭಕ್ತಿ ಪ್ರಧಾನವಾದಂತಹ ಗೀತೆ. ಕ್ಷಮಿಸಿ, ಆರ್ ಎನ್ ಜಯಗೋಪಾಲ್ರವರ ಸಾಹಿತ್ಯ ಹಾಗೂ ರಾಜ್ ಹಾಗೂ ಕೋಟಿರವರ ಸಂಗೀತ ಸಂಯೋಜನೆಯಲ್ಲಿ ಒಂದು ಗೀತೆಯನ್ನು ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ. ಶಕುಂತಲಾ ಶಂಕರ್ ಅವರು ಮಂಡ್ಯದಿಂದ ಸಂದೇಶ ಕಳಿಸಿ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಬಹಳ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಮಾತು ಮತ್ತು ಹಾಡುಗಳು ನಮ್ಮ ಮನಸ್ಸನ್ನು ಹಿತ ಮಾಡ್ತಿದ್ದಾವೆ ಅಂತ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಸಂದೇಶ ಕಳಿಸಿದ್ದೀರಾ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ರೆ, ಸಂತೋಷ ಆಯಿತು ನಿಮ್ಮ ಧ್ವನಿ ಕೇಳಿ ಅಂತ ಉಷಾ ಅವರು ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಸ್ನೇಹಿತರೆ. ತಮ್ಮೆಲ್ಲರ ಪ್ರೀತಿಗೆ ನಮ್ಮ ಬರುವಿಕೆ ಅಥವಾ ನನ್ನ ಧ್ವನಿ ನಿಮ್ಮಲ್ಲಿ ಸಂತೋಷ ಮೂಡಿಸ್ತಾ ಇದೆ ಅಂದರೆ ಅದಕ್ಕಿಂತ ಹೆಚ್ಚಿನೇನು ಬೇಕು ಅಲ್ವಾ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಅಮೇಝಿಂಗ್ ಸಾಂಗ್ಸ್, ನನಗೆ ಬಹಳ ಇಷ್ಟ ಆಯಿತು ಅಂತಿದ್ದಾರೆ ಸೌಭಾಗ್ಯ ಅವರು. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಭೇಟಿಯಾಗೋಣ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಇದೀಗ ಕೇಳಿ ವಿಶೇಷವಾದಂತಹ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚದುರಂಗರು ನವೋದಯ ಯುಗದ ಸಂದರ್ಭದಲ್ಲಿ ಮತ್ತು ಸಾಹಿತ್ಯದ ವಿವಿಧ ಚಳವಳಿಗಳನ್ನು ಅವರು ಕಂಡವರು,

0: ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಹಲವು ಪ್ರಕಾರದ ಆಸಕ್ತಿ ಅಧ್ಯಯನ ಅವರದು. ಅವರು ಹಂಚಿಕೊಂಡ ಮಾತು,
1: ನವೋದಯದವರು ಒಂದು ರೀತಿ ಒಂಥರ ಸೆಲೆಬ್ರೇಷನ್, ಜೀವನದ ಸಂತೋಷಗಳ ಕಡೆಗೆ, ಹಳೆ ಕಾಲದ ಮೌಲ್ಯಗಳ ಕಡೆಗೆ, ಹಳೆ ಮೌಲ್ಯಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ರು. ಒಳ್ಳೆ ಸದ್ಭಾವನೆ ಇರ್ತಕ್ಕಂಥದ್ದು, ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಂದು ಒಂದು ಆದರ್ಶದ ಜೀವನ ಬದುಕಬೇಕು ಅಂತ ಅನ್ನೋದು ಆ ಕಡೆಗೆ ಅವ್ರ ಗಮನ ಇತ್ತು. ಆದರೆ ಈ ಪ್ರಗತಿಶೀಲರು ಬಂದಾಗ ಇದು ಬರೀ ಒಂದು ಮಧ್ಯಮ ವರ್ಗದ ಕಡೆಗೆ ಇದು ಇವ್ರ ಮನಸ್ಸಿದೆ, ಕೆಳವರ್ಗದ ಜನದ ಕಡೆ ಇವ್ರ ಮನಸ್ಸಿಲ್ಲ ಅಂತಂದು ಅವ್ರ ಒತ್ತು ಕೆಳವರ್ಗದ ಜನದ ಕಡೆ ಹೋಯಿತು. ಆದರೆ ಅದನ್ನು ಒಂದು ಆವೇಶದಲ್ಲಿ ಬರೆದ್ರು. ಅದನ್ನು ಒಂದು ಸಾಹಿತ್ಯವಾಗಿ, ಸಾಹಿತ್ಯದ ಒಂದು ಬಂಧದಲ್ಲಿ ಅದನ್ನು ಅವ್ರು ನೀಡಲಿಲ್ಲ ಜನಕ್ಕೆ. ಆದರೆ ಅದರಲ್ಲಿ ಏನೂ ಒಳ್ಳೇದು ಬರಲಿಲ್ಲ ಅಂತಲ್ಲ, ಆವಾಗ ಅಡಿಗರೂ ಬರೀತಿದ್ರು, ಯಾವ ನವ್ಯದ ಇದು ಏನು ಅವರು ಅಧ್ವರ್ಯು ಅಂತ ಹೇಳ್ತಾರೆ, ಅವರು ಕೂಡ ಅವ್ರ ನವ್ಯದಿಂದಲೂ ಪ್ರಭಾವಿತರಾಗಿದ್ದಾರೆ ನಮ್ಮೆಲ್ಲರ ಹಾಗೆ. ಆಮೇಲೆ ಈ ಇದರಿಂದಲೂ ಪ್ರಗತಿಶೀಲರ ಮೂಮೆಂಟಲ್ಲೂ ಅವರಿದ್ದರು. ಅವರ ಕಟ್ಟು ನಾವು ಕವನ ಇದೆಯಲ್ಲ, ಅದು ಅದು ಪ್ರಗತಿಶೀಲ ಅಲ್ಲದೇ ನೀನದು. ಹಾಗೆ ಪ್ರಭಾವಿತರಾದವರು ಅಲ್ಲೇ ಒಂಥರ ನವ್ಯದ ಇದು ಇದೆ ನೋಡಿ, ಯಾವ ಮೋಹನ ಮುರಳಿ ಅಲ್ಲಿಂದ ಬಂದಾಗ ಅವರು ಈ ನವ್ಯದ ಕಡೆ ತಿರುಗಿದ್ರು. ನವ್ಯದವ್ರಿಗೆ ಏನಾಯಿತು, ಅವರಿಗೆ ಎಲ್ಲ ಅವರ ಕಾನ್ಸಂಟ್ರೇಷನ್ ಎಲ್ಲ ವ್ಯಕ್ತಿಯನ್ನು ಉತ್ತಮಗೊಳಿಸೋ ಕಡೆ ಹೋಯಿತು. ಅದರಲ್ಲೂ ಮಧ್ಯಮ ವರ್ಗದ ಕಡೆಗೆ ಅವ್ರ ಮನಸ್ಸು ಮತ್ತೆ ಅವ್ರ ಮನಸ್ಸೆಲ್ಲ, ಯಾಕೆಂದರೆ ಅವರಿಗೆ ಇವರೆಲ್ಲ ಹೆಚ್ಚು ಜನ ಅಕಾಡೆಮಿಕ್ ರೈಟರ್ಸ್, ಅವರು ಅವರಿಗೆ ಸಾಮಾನ್ಯ ಜನರ ಸಂಪರ್ಕ ಅಷ್ಟಾಗಿರಲಿಲ್ಲ, ಮಧ್ಯಮ ವರ್ಗದ ಸಂಪರ್ಕ ಇತ್ತು. ಅದರಿಂದ ಅವರು ಅವರ ಸೀಮಿತ ಅನುಭವದಲ್ಲಿ ಅವರು ಅವರು ಹೆಚ್ಚಿಗೆ ಓದ್ಕೊಂಡಿದ್ರು, ಸೈಕಾಲಜಿಯಲ್ಲಿ ಓದ್ಕೊಂಡಿದ್ರು, ಅದರಿಂದ ಭಾಷೆನ ಬಹಳ ಚೆನ್ನಾಗಿ ಬಳಸೋದನ್ನು ಅವ್ರು ಕಲ್ತ್ಕೊಂಡ್ರು. ಬಹಳ ಚೂಪಾಗಿ ಬರೆದಿದ್ದಾರೆ ಅವರ ಕೆಲವು ಬರವಣಿಗೆ. ಕನ್ನಡಕ್ಕೆ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ಅಂತಂದರೆ ಭಾಷೆಯನ್ನು ಶ್ರೀಮಂತಗೊಳಿಸೋದು, ಚೂಪ್ ಮಾಡೋದು, ಭಾಷೆಯಲ್ಲಿ ಅನುಭವ ಒಂದು, ಅದು ಅದರ ಒಂದು ಸಾವಯವ ಶಿಲ್ಪ ಇರಬೇಕು ಅಂತ ಕರಿಬೇಕು. ಒಂದು ಒಂದು ಲೂಸ್ ಫ್ಯಾಬ್ರಿಕ್ ಆಗಿರಬಾರ್ದು ಅದು, ಅದು ಒಂದು ಒಂದು ಅದು ಅದಕ್ಕೆ ಮೌಲ್ಯ ಬರೋದು ಯಾವಾಗ ಅಂತಂದರೆ ಆ ಶಿಲ್ಪ ಒಂದು ಒಂದು ಸುಂದರವಾದ ಪರಿಪೂರ್ಣತೆಯಲ್ಲಿ ಅದು ಕಂಡಾಗ. ಭಾಷೆ ಮೇಲೆ ಮತ್ತು ಕುಸುರಿ ಕೆಲಸದ ಮೇಲೆ, ಭಾಷೆಯ ನಾಜೂಕ್ ಕೆಲಸದ ಮೇಲೆ ಹೆಚ್ಚು ಒತ್ತಿತ್ತು. ಜನಗಳಿಗೆ ಮುಟ್ಟಲಿಲ್ಲ ಅದು. ಅದು ಕೆಲವರ ಸುಶಿಕ್ಷಿತರ ಒಂದು ಅಕಾಡೆಮಿಕ್ ಸರ್ಕಲ್ಸ್ನಲ್ಲಿ ಡಿಸ್ಕಷನ್ಗೆ ಸೀಮಿತ ಆಗೋದು, ಅಂದರೆ ಅಲ್ಲಿ ಒಳ್ಳೆ ಕೃತಿಗಳು ಬರಲಿಲ್ಲ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ
2: ಬಹಳ ಒಳ್ಳೆ
1: ಒಳ್ಳೆ ಕೃತಿಗಳು ಬಂದೇ ಇವೆ. ಇದು ನಾ ಸ್ಥೂಲವಾಗಿ ಹೇಳುವಾಗ ನಾವು ಈ ಮಾತು ಹೇಳ್ಬೋದು, ಹೊರತು ಇಂಡಿವಿಜುವಲ್ ರೈಟರ್ಸ್ ಆಗಲಿ ಅಥವಾ ಇಂಡಿವಿಜುವಲ್ ವರ್ಕ್ಸ್ ವಿಚಾರವಾಗಿ ನಾವು ಈ ಥರ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಒಳ್ಳೆ ಕೃತಿಗಳು ಬಂದಿವೆ. ಕೆಲವರಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವೋದಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವ್ಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ಪ್ರಗತಿಶೀಲರಲ್ಲಿ ಕಡಿಮೆ ಬಂದಿರಬಹುದು. ಆಮೇಲೆ ಬಂಡಾಯ ಮತ್ತು ದಲಿತ ಈ ಮೂಮೆಂಟಿಗೆ ಬಂದಾಗ ಅವರು ಈ ಪ್ರಗತಿಶೀಲರೇನು ಕೆಳವರ್ಗದ ಜನರನ್ನು ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಒಂದು ರೀತಿ ಆವೇಶದಲ್ಲಿ ಅದನ್ನು ಬರೆದ್ರು. ಇವರು ಕೆಳವರ್ಗದಿಂದ ಬಂದಂಥ ಜನ ಈ ದಲಿತ ಬಂಡಾಯದ ಲೇಖಕರಾದ್ರಿಂದ ಸ್ವಂತ ಅನುಭವದಿಂದ ಅವರು ಬರೀತಿದ್ರು. ಆದ್ದರಿಂದ ಅದು ಅವರು ಅದು ಬಹಳ ಅಥೆಂಟಿಕ್ ಆಗಿ ಅವರ ಇದನ್ನು ಅಭಿಯೋಗಿಸಿದ್ದಾರೆ, ಅವರ ಅನುಭವಗಳನ್ನು ದಾಖಲಿಸಿದ್ದಾರೆ. ಅದರಿಂದ ಇದು ಒಬ್ಬೊಬ್ಬರೂ ಅಲ್ಲೂ ಕೂಡ ಬರೆದದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ಕೆಲವರು ಹಸಹಸಿಯಾಗಿ ಬರೆದಿದ್ದಾರೆ, ಅಲ್ಲೂ ಕೂಡ ಒಳ್ಳೆ ಕೃತಿ ಅನ್ನೋದು ಎಲ್ಲೋ ಬೆರಳು ಎಣಿಕೆಯಲ್ಲಿಷ್ಟು ಹೇಳ್ಬೋದು. ಅದನ್ನು ಎಲ್ಲ ಮೂಮೆಂಟ್ಗಳು ಹೇಳ್ಬೋದು. ನನಗೆ ಅನಿಸೋದು ಇಷ್ಟೇ, ಯಾರು ಯಾವ ಒಂದು ಧೋರಣೆಯಲ್ಲಿ ಬರೀಲಿ, ಅದು ಸಾಹಿತ್ಯವಾಗಿ ಇಲ್ಲದೆ ಹೋದರೆ ಅದು ಒಂದು ಪತ್ರಿಕಾ ವರದಿ ಆಗುತ್ತೆ ಹೊರತು ಆ ಕೃತಿ ಸಾಹಿತ್ಯವಾಗಿರಬೇಕು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಾದಂಬರಿಕಾರರು, ಕಥೆಗಾರರು, ನಿರ್ದೇಶಕರು ಚದುರಂಗರ ಮಾತನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಸ್ನೇಹಿತರೆ, ಇದೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು

ಇಬ್ಬರು ಸಚಿವರ ಅಸಮಾಧಾನ, ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ, ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ, ಜಾಗೃತಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಈಗ ವಾರ್ತೆಗಳ ವಿವರ. ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬದಲಾಗಿ ಜಲಸಂಪನ್ಮೂಲ ಖಾತೆ ನೀಡಿರುವುದಕ್ಕೆ ಅಸಮಾಧಾನಗೊಂಡಿರುವ ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆಯನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎನ್ನುವ ನಿರ್ಧಾರವನ್ನು ಪಕ್ಷದ ನಾಯಕತ್ವಕ್ಕೆ ಬಿಡುವುದಾಗಿ ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಬಳಿಕ ಆಹಾರ ಖಾತೆ ಜವಾಬ್ದಾರಿ ವಹಿಸಿಕೊಳ್ಳಲು ಸಚಿವ ಕೆಎಚ್ ಮುನಿಯಪ್ಪ ನಿರಾಕರಿಸಿದ್ದು, ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನದ ಅಧಿಕಾರ ವಹಿಸಿಕೊಳ್ಳುವುದಿಲ್ಲ, ಪಕ್ಷದ ವರಿಷ್ಠರು ತಮ್ಮ ಹಿರಿತನವನ್ನು ಗುರುತಿಸಬೇಕು ಹಾಗೂ ಖಾತೆ ಹಂಚಿಕೆಯಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಬಿಜಿಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಕೇಂದ್ರವನ್ನು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ 100ನೇ ವರ್ಷವಾದ 2047ರ ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ, ಗುರಿ ಸಾಧನೆಗೆ ದೇಶದ ಎಲ್ಲ ನಾಗರಿಕರ ಸಹಕಾರ ಅಗತ್ಯ ಎಂದರು. ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಯುವಶಕ್ತಿಯಿಂದ ಕೂಡಿದ ಭಾರತದಲ್ಲಿ 35 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಶೇಕಡ 65ರಷ್ಟು ಯುವಜನರಿದ್ದಾರೆ. ಅಭಿವೃದ್ಧಿ ಮತ್ತು ಜಾಗತಿಕ ನಾಯಕತ್ವದಲ್ಲಿ ಭಾರತ ಭವಿಷ್ಯದಲ್ಲಿ ಮುಂಚೂಣಿಯಲ್ಲಿ ಇರಲಿದೆ ಎಂದು ಸಚಿವರು ಹೇಳಿದರು. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಶಾಸಕರಾದ ಶರತ್ ಬಚ್ಚೇಗೌಡ, ಕೆ ಗೋವಿಂದರಾಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ 28ರಂದು ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮೊದಲ ದಿನ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುವುದು, ನಂತರ 2-3 ದಿನ ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಮಕ್ಕಳಿಗೆ, ವಿಶೇಷವಾಗಿ ವಲಸಿಗ ಸಮುದಾಯದ ಹೆಚ್ಚು ಅಪಾಯದಂಚಿನಲ್ಲಿರುವ ಪ್ರದೇಶಗಳು ಹಾಗೂ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಾಯಿಯ ಮೂಲಕ 2 ಹನಿ ಪೋಲಿಯೋ ಲಸಿಕೆ ಹಾಕಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ವಿದ್ಯುತ್ ಚಾಲದ ಆಧುನೀಕರಣದತ್ತ ಮಹತ್ವದ ಹೆಜ್ಜೆಯನ್ನಿಟ್ಟಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ತನ್ನ ಹೈ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ಗಳ ಜಾಲದಲ್ಲಿ ಬಳಕೆಯಲ್ಲಿದ್ದ ಸಾಂಪ್ರದಾಯಿಕ ಮತ್ತು ಹಾನಿಕಾರಕ ಮಿನರಲ್ ಆಯಿಲ್ ಬದಲಾಗಿ ಪರಿಸರ ಸ್ನೇಹಿ ಹಾಗೂ ಬಯೋಡಿಗ್ರೇಡಬಲ್ ನ್ಯಾಚುರಲ್ ಎಸ್ಟರ್ ಆಯಿಲ್ ಬಳಕೆಗೆ ಮುಂದಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಜಾಲದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 3754 ಟ್ರಾನ್ಸ್ಫಾರ್ಮರ್ಗಳ ಪೈಕಿ ಕೆಪಿಟಿಸಿಎಲ್ ಕಾರ್ಯತಂತ್ರದ ಭಾಗವಾಗಿ 45 ಹೈ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳನ್ನು ಸಸ್ಯ ಆಧಾರಿತ ನ್ಯಾಚುರಲ್ ಎಸ್ಟರ್ ಆಯಿಲ್ನೊಂದಿಗೆ ಬದಲಾಯಿಸಲಾಗಿದೆ. ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸುವ ಆರ್ಥಿಕ ಹೊರೆಯ ಬದಲಿಗೆ 15 ವರ್ಷಗಳಿಗಿಂತಲೂ ಹಳೆಯ ಟ್ರಾನ್ಸ್ಫಾರ್ಮರ್ಗಳನ್ನು ಗುರುತಿಸಿ ಅವುಗಳ ಜೀವಿತಾವಧಿ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ನಿನ್ನೆ ವಿಶ್ವ ಪರಿಸರ ದಿನವನ್ನು ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು, ಪರಿಸರ ಸಂರಕ್ಷಣೆಗಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದ್ದು, ಇಂದು ಸಾಂಕೇತಿಕವಾಗಿ ಕರ್ನಾಟಕ ವೈದ್ಯಕೀಯ ಪರಿಷತ್ತಿನ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಅತ್ಯಂತ ದೊಡ್ಡ ಜವಾಬ್ದಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಮಾತನಾಡಿ, ಪ್ರತಿಯೊಂದು ಜೀವಿಯ ಉಳಿವಿಗೆ ಪರಿಸರ ಮುಖ್ಯ

0: ವಿಶ್ವ ಪರಿಸರ ದಿನವನ್ನು ಆಚರಿಸಿದ ವರದಿಗಳು ಬಂದಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಕೀಟ ದಿನ. ಗಡಿಗಳ ಆರೋಗ್ಯ ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಜೂನ್ 6 ಜಗತ್ತಿನಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಕೀಟ ದಿನಕ್ಕೀಗ ಸಾರ್ಥಕ ದಶಮಾನೋತ್ಸವ. ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸುವಲ್ಲಿ ಕೀಟಗಳು ನಿರ್ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ, ವೈಜ್ಞಾನಿಕ ಮತ್ತು ಸಾಮಾಜಿಕವಾಗಿ ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆಯನ್ನು ಉತ್ತೇಜಿಸುವ ಗುರಿ ಹೊಂದಲಾಗಿದೆ. ಜೊತೆಗೆ ಸಣ್ಣ ಕೀಟಗಳಿಂದ ಉಂಟಾಗುವ ದೊಡ್ಡ ಬೆದರಿಕೆ ಮುಂಜಾಗ್ರತೆ ಬಗ್ಗೆಯೂ ಗಮನ ಸೆಳೆಯುವ ಉದ್ದೇಶ ವಿಶ್ವ ಕೀಟ ದಿನಾಚರಣೆಯದ್ದಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೀಟ ತಜ್ಞ ಹಾಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿಪಿ ಮಲ್ಲಾಪುರ್ ಅವರು.
4: ವಿಶ್ವ ಕೀಟ ದಿನವನ್ನು 2017 ಆರಂಭಿಸಲಾಗಿದ್ದು, ಇದರ ಮುಖ್ಯ ಉದ್ದೇಶ ಕೀಟಗಳ ನಿರ್ವಹಣೆಯ ಮಹತ್ವ, ಆಹಾರ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ವಿಜ್ಞಾನಿಗಳು ಇದುವರೆಗೆ ಸುಮಾರು 10,000+ ಹೆಚ್ಚು ಕೀಟ ಜಾತಿಗಳನ್ನು ಗುರುತಿಸಿದ್ದು, 200,000+ ಜಾತಿಗಳನ್ನು ಗುರುತಿಸಬೇಕಾಗಿದೆ. ಪ್ರಾಣಿಯ ಜಗತ್ತಿನ ಒಟ್ಟು ಜೀವ ವೈವಿಧ್ಯದಲ್ಲಿ 75%+ ಹೆಚ್ಚು ಕೀಟಗಳೇ ಬಂದಿವೆ. ಕೇವಲ 1-3% ಕೀಟಗಳನ್ನು ಮಾತ್ರ ಕೃಷಿ ಬೆಳೆಗಳು ಮನುಷ್ಯರಿಗೆ ಅಥವಾ ಪಶುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಉಳಿದ ಬಹುಪಾಲು ಕೀಟಗಳು ಪ್ರಕೃತಿ ಸಮತೋಲನ ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಪರಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ ಕೀಟಗಳು ಈ ಹಾನಿಕಾರಕ ಕೀಟಗಳನ್ನು ನೇರವಾಗಿ ತಿಂದು ಅಥವಾ ಕೊಂದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರತಿ ಕೀಟವು ಪೀಡಕವಲ್ಲ, ಅನೇಕ ಕೀಟಗಳು ನಮ್ಮ ಮಿತ್ರರು. ಕೀಟಗಳಿಲ್ಲದೆ ಜಗತ್ತನ್ನು ಊಹಿಸುವುದು ಅಸಾಧ್ಯ. ಆದ್ದರಿಂದ ಹಾನಿಕಾರಕ ಕೀಟಗಳನ್ನು ನಿಯಂತ್ರಿಸುತ್ತಾ ಉಪಯುಕ್ತ ಕೀಟಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
0: ದೇಶದ ರಕ್ಷಣಾ ಸಿದ್ಧತೆ ಬಲಪಡಿಸುವ ಹಾಗೂ ತುರ್ತು ಪರಿಸ್ಥಿತಿಗಳನ್ನು ಎದುರಿಸುವ ಸಿದ್ಧತೆಯ ಭಾಗವಾಗಿ ಶಿವಮೊಗ್ಗ ನಗರದಲ್ಲಿ ವೈಮಾನಿಕ ದಾಳಿ ಹಾಗೂ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಮತ್ತು ಇಲಾಖೆಗಳ ಸನ್ನದ್ಧತೆಯನ್ನು ಪರಿಶೀಲಿಸಲು ನಿನ್ನೆ ಸಂಜೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಾಕ್ಡ್ರಿಲ್ ಅಣುಕು ಪ್ರದರ್ಶನ ಏರ್ಪಡಿಸಲಾಗಿತ್ತು. 2026 ಸಾಲಿನಲ್ಲಿ ರಾಷ್ಟಮಟ್ಟದಲ್ಲಿ ನಾಗರಿಕ ರಕ್ಷಣೆ, ವೈಮಾನಿಕ ದಾಳಿ ಮತ್ತು ಕರಾಳ ರಾತ್ರಿ ಅಣುಕು ಪ್ರದರ್ಶನ ನಡೆಸಲು ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿತ್ತು. ಜಿಲ್ಲಾ ಮಟ್ಟದಲ್ಲಿ ನಿನ್ನೆ ಈ ಪ್ರದರ್ಶನವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು. ಅಣುಕು ಪ್ರದರ್ಶನದ ಆರಂಭದಲ್ಲಿ ಶತ್ರುಗಳ ವಾಯುದಾಳಿಯ ಮುನ್ಸೂಚನೆ ನೀಡುವಂತೆ ಕೋಡ್ ರೆಡ್ ಎಚ್ಚರಿಕೆಯ 2 ಸೈರನ್ ಮೊಳಗಿಸಿ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಪ್ರಕ್ರಿಯೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಸಚಿವ ಸಂಪುಟದಲ್ಲಿ ನೀಡಿರುವ ಖಾತೆ ಕುರಿತು ಇಬ್ಬರು ಸಚಿವರ ಅಸಮಾಧಾನ. ಅಧಿಕಾರ ವಹಿಸಿಕೊಳ್ಳದಿರಲು ನಿರ್ಧಾರ. 2047 ವೇಳೆಗೆ ದೇಶ ವಿಕಸಿತ ಭಾರತವಾಗಿ ಹೊರಹೊಮ್ಮಲಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರ ಅಭಿಮತ. ರಾಜ್ಯಾದ್ಯಂತ ಇದೇ 28 ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅವರಿಂದ ಮಾಹಿತಿ. ಇಂದು ವಿಶ್ವ ಕೀಟ ದಿನ. ಜಾಗೃತಿ, ವೃತ್ತಿಪರ ಕೀಟ ನಿರ್ವಹಣೆ ಹಾಗೂ ಬಳಕೆ ಉತ್ತೇಜಿಸುವ ಗುರಿಯೊಂದಿಗೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಇಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನವಿಲ್ಲು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮಿಳುನಾಡಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಥಾ ಮಲ್ನಾಡು. ಪ್ರಿಯ ಕೇಳುಗರೇ, ಕನ್ನಡ ಸುಗಮ ಸಂಗೀತ ಮತ್ತು ಭಾವಗೀತೆಗಳ ಇತಿಹಾಸದಲ್ಲಿ ಮೈಸೂರು ಅನಂತಸ್ವಾಮಿಯರವರ ಹೆಸರು ಸದಾ ಸ್ಮರಣೀಯ. ಪಿ ಕಾಳಿಂಗರಾಯರ ನಂತರ ಕನ್ನಡ ಕಾವ್ಯವನ್ನು ರಾಗ ಸಂಯೋಜನೆಯ ಮೂಲಕ ಕನ್ನಡಿಗರ ಮನೆ ಮನಗಳಿಗೆ ತಲುಪಿಸಿದ ಮಹಾನ್ ಗಾಯಕ ಮತ್ತು ಗಾನಗಾರುಡಿಗ ಇವರು ಮೈಸೂರು ಅನಂತಸ್ವಾಮಿಯರವರ ಧ್ವನಿಯಲ್ಲಿ ಇದೀಗ ಕೇಳಿ ಈ ಸೊಗಸಾದ ಗೀತೆ ನಿಮಗೋಸ್ಕರ.

ಹೆಸರಿನಲ್ಲೇ ಮೈಸೂರು ಅಂತ ಇಟ್ಕೊಂಡಿರೋರು ಅಕ್ಟೋಬರ್ 25, 1936 ಮೈಸೂರಿನಲ್ಲಿ ಜನಿಸ್ತಾರೆ. ಮೈಸೂರಿನ ಊರಿನವರು. ಪ್ರಸಿದ್ಧ ಸಂಗೀತ ವಿದ್ವಾಂಸರಾದಂತಹ ಮೈಸೂರು ಅರಮನೆಯ ಆಸ್ಥಾನದ ಗಾಯಕರಾಗಿದ್ದಂತಹ ತಾಳಬ್ರಹ್ಮ ವಿಲ್ವಾನ್ ಚಿಕ್ಕರಾಮರಾವ್ರವರ ಮೊಮ್ಮಗ. ಇವರು ತಂದೆ ಸುಬ್ಬರಾಯರು ಮತ್ತು ತಾಯಿ ಕಮಲಮ್ಮ. ಬಾಲ್ಯದಿಂದಲೇ ಇವರಿಗೆ ಸಂಗೀತ ರಕ್ತಗತವಾಗಿ ಬಂದಿತ್ತು ಅಂತಲೇ ಹೇಳಬಹುದು. ಅನಂತಸ್ವಾಮಿರವರು ಆರಂಭದಲ್ಲಿ ಕೇವಲ 25 ರೂಪಾಯಿ ಕೊಂಡುಕೊಂಡು ಮ್ಯಾಂಡೊಲಿನ್ ವಾದಕರಾಗಿ ಸುಗಮ ಸಂಗೀತದ ಪಿತಾಮಹ ಬಿ ಕಾಳಿಂಗರಾಯರ ತಂಡವನ್ನು ಸೇರ್ತಾರೆ. ನಂತರ ಮ್ಯಾಂಡೊಲಿನ್ ಶ್ರುತಿಗೊಳಿಸುವ ಕಷ್ಟದಿಂದಾಗಿ ಹಾರ್ಮೋನಿಯಂ ನುಡಿಸಲು ಆರಂಭಿಸ್ತಾರೆ. ಕಾವ್ಯದ ಆಳವಾದ ತಿಳುವಳಿಕೆ ಮತ್ತು ಅದ್ಭುತ ಧ್ವನಿ ಹೊಂದಿದ್ದ ಇವರು ಸ್ವತಂತ್ರವಾಗಿ ರಾಗ ಸಂಯೋಜನೆ ಮತ್ತು ಗಾನವನ್ನು ಆರಂಭಿಸ್ತಾರೆ. ಸುಗಮ ಸಂಗೀತ ಕ್ಷೇತ್ರದ ಪ್ರಮುಖ ಧ್ರುವತಾರೆಯಾಗಿ ಮಿಂಚುತ್ತಾರೆ. ಕರ್ನಾಟಕ ನಾಡಗೀತೆಗೆ ರಾಗ ಸಂಯೋಜನೆ ಮಾಡಿದಂಥ ಹೆಗ್ಗಳಿಕೆ ಇವ್ರದ್ದು. ಅವರ ಬದುಕಿನ ಅತ್ಯಂತ ದೊಡ್ಡ ಮೈಲಿಕಲ್ಲು ಅಂತ ಹೇಳಿದ್ರೆ ರಾಷ್ಟ್ರಕವಿ ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ. ಹೇಳ್ತಾ ಇದ್ದಂಗೆ ನಮಗೆ ಒಂದು ರೀತಿ ರೋಮಾಂಚನವಾಗುತ್ತೆ. ಬಹುಶಃ ಶಾಲಾ ದಿನಗಳಲ್ಲಿ ನಾವೆಲ್ಲ ಒಗ್ಗೂಡಿ ಈ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಹಾಡನ್ನು ಹಾಡ್ತಿದ್ದ ನೆನಪಿಗೆ ಬರುತ್ತಲ್ವಾ. ಈ ಒಂದು ಕವನಕ್ಕೆ ರಾಗ ಸಂಯೋಜನೆ ಮಾಡಿದವರು ಮೈಸೂರು ಅನಂತಸ್ವಾಮಿರವರು.

0: ಶ್ರೋತೃಗಳೇ, ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದಿಂದ ಪ್ರತಿ ಗುರುವಾರದಂದು ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಕೇಳುಗರೊಂದಿಗೆ ಸಂದರ್ಶನಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮುಖ್ಯವಾಹಿನಿಯಲ್ಲಿ ಬೆಳಗ್ಗೆ 8:35, ರೈನ್ಬೋದಲ್ಲಿ ಮಧ್ಯಾಹ್ನ 2:45, ಇನ್ನು ವಿವಿಧ ಭಾರತಿಯಲ್ಲಿ ಸಂಜೆ 7:07 ಪ್ರಸಾರವಾಗ್ತಾ ಇದೆ. ತಪ್ಪದೇ ಕೇಳಿ ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮ ಕಾರ್ಯಕ್ರಮ ಸರಣಿ.
1: Invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
3: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है.
2: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से लगातार चल रहे हैं. अधिक जानकारी के लिए www.ncpcr.gov.in पर लॉगिन करें.
4: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
8: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
7: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
8: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಮೈಸೂರು ಅನಂತ ಸ್ವಾಮಿರವರ ಬಗ್ಗೆ ನಮ್ಮ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿತಾ ಸಾಗುತ್ತೆ. ಸರಿಯಾಗಿ 7:35 ನಿರೀಕ್ಷಿಸಿ ಕನ್ನಡದಲ್ಲಿ ವಾರ್ತೆಗಳು, ತದನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಸದ್ಯಕ್ಕೆ ಮೈಸೂರು ಅನಂತ ಸ್ವಾಮಿರವರ ಧ್ವನಿಯಲ್ಲಿ ಬಹಳ ಬಹಳ ಪ್ರಸಿದ್ಧವಾದಂತಹ ಗೀತೆ, ನಮ್ಮ KS ನರಸಿಂಹಸ್ವಾಮಿರವರು ರಚಿಸಿದಂತಹ ಗೀತೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ. ಈ ಒಂದು ಗೀತೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ.

ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯಲುಮೆಯ ಭಾಗ್ಯವನರಿಯದ, ಹೆಂಡತಿಯಲುಮೆಯ ಭಾಗ್ಯವನರಿಯದ ಗಂಡ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: 2025-26 ಆರ್ಥಿಕ ವರ್ಷದಲ್ಲಿ ಶೇಕಡ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 ಬಿಲಿಯನ್ಗೆ ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವ ಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಆಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ವಾರ್ತೆಗಳ ವಿವರ: ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ 2025-26 ಆರ್ಥಿಕ ವರ್ಷದಲ್ಲಿ ದೇಶವು ಶೇಕಡ 7.7% ಬೆಳವಣಿಗೆ ದಾಖಲಿಸಿದ್ದು, ಭಾರತದ ಆರ್ಥಿಕತೆಯ ಅಡಿಪಾಯ ಅಸಾಧಾರಣ.

0: ಕಾರಣವಾಗಿ ಬಲಿಷ್ಠವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನಿನ್ನೆ ಸಂಜೆ ದಮನ್ನಲ್ಲಿ ಸುಮಾರು 2,970 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳ ಸರಣಿಯನ್ನು ಉದ್ಘಾಟಿಸಿದ ಬಳಿಕ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತವು ವಿಶ್ವದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಬಡವರಿಗೆ ಬೃಹತ್ ಮೂಲಸೌಕರ್ಯ, ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಆದ್ಯತೆ ನೀಡುತ್ತಾ ದೇಶವು ತನ್ನ ಸುಧಾರಣಾ ಕ್ರಮಗಳೊಂದಿಗೆ ಮುಂದುವರಿಯುತ್ತದೆ ಎಂದು ಅವರು ನಾಗರಿಕರಿಗೆ ಭರವಸೆ ನೀಡಿದರು.
1: उन आंकड़ों से साफ है कि भारत की अर्थव्यवस्था की नींव कितनी मजबूत है. वर्ष 2025-26 में भारत ने 7.7% की ग्रोथ रेट हासिल की है और पिछला क्वार्टर जो 31 मार्च को खत्म हुआ उसमें भी भारत की ग्रोथ 7.8% रही है और ये दुनिया में तेज गति से आगे बढ़ने वाली बड़ी इकोनॉमी है.
0: ಇಂಧನ ಕ್ಷೇತ್ರದಲ್ಲಿ ದೇಶದ ಸ್ವಾವಲಂಬನೆಯನ್ನು ಒತ್ತಿ ಹೇಳಿದ ಪ್ರಧಾನಿ, ಜಗತ್ತು ಹಸಿರು ಭವಿಷ್ಯದತ್ತ ಸಾಗುತ್ತಿದೆ, ಭಾರತವು ಪರಿಸರ ಸಂರಕ್ಷಣೆಯೊಂದಿಗೆ ಆರ್ಥಿಕ ಬೆಳವಣಿಗೆಯನ್ನು ಸಮತೋಲನಗೊಳಿಸುವ ಮೂಲಕ ಸಕ್ರಿಯವಾಗಿ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಸೂರತ್ನಲ್ಲಿ 18,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಒಟ್ಟು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ 250 ಗಿಗಾವ್ಯಾಟ್ಗಳಲ್ಲಿ ಗುಜರಾತ್ ಮಾತ್ರ 50 ಗಿಗಾವ್ಯಾಟ್ಗಳನ್ನು ಕೊಡುಗೆ ನೀಡುತ್ತದೆ. ಇದು ದೇಶದ ಹಸಿರು ಇಂಧನ ಪಾಲಿನ ನಿರ್ಣಾಯಕ 1/5 ಭಾಗವನ್ನು ಹೊಂದಿದೆ ಎಂದು ತಿಳಿಸಿದರು. ಸೌರಶಕ್ತಿಯಿಂದ ಹಸಿರು ಹೈಡ್ರೋಜನ್ ಮತ್ತು ಹಸಿರು ಅಮೋನಿಯಾಕ್ಕೆ ಬದಲಾಯಿಸುವಲ್ಲಿ ಗುಜರಾತ್ ಬೃಹತ್ ಪಾತ್ರವನ್ನು ವಹಿಸಲು ಸಜ್ಜಾಗಿದೆ. ಇದು ಇಂಧನ ಸ್ವಾವಲಂಬನೆಯನ್ನು ಸಾಧಿಸಲು ಅವಶ್ಯಕವಾಗಿದೆ ಎಂದು ಪ್ರಧಾನಿ ಹೇಳಿದರು. ಸೂರತ್ನ ರೂಪಾಂತರದ ಕುರಿತು ಮಾತನಾಡಿದ ಪ್ರಧಾನಿ, ನಗರದ ಚೈತನ್ಯ ಮತ್ತು ಹಸಿರು ನಗರವಾಗಿ ಅದರ ಪರಿವರ್ತನೆಯನ್ನು ಶ್ಲಾಘಿಸಿದರು. ಕಳೆದ 12 ವರ್ಷಗಳಲ್ಲಿ ಸಾಮೂಹಿಕ ಚಳವಳಿಯಾಗಿ ಮಾರ್ಪಟ್ಟಿರುವ ಸೂರತ್ನ ವೃತ್ತಾಕಾರದ ನೀರಿನ ಆರ್ಥಿಕ ಮಾದರಿ ಮತ್ತು ತ್ಯಾಜ್ಯದಿಂದ ಸಂಪತ್ತು ಉಪಕ್ರಮವನ್ನು ಅವರು ಶ್ಲಾಘಿಸಿದರು. ಸೂರತ್ ತಲುಪಿದ ನಂತರ ಪ್ರಧಾನಿ ಮೊದಲು ಹಜೀರಾಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ಭಾರತದ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಮೇಜರ್ ಅಭಿಲಾಷಾ ಬರಾಕ್ ನಿನ್ನೆ ವಿಶ್ವಸಂಸ್ಥೆಯ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಮೇಜರ್ ಅಭಿಲಾಷಾ ಬರಾಕ್ ಅವರ ಪ್ರಯತ್ನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು 2025 ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ಪ್ರದಾನ ಮಾಡಿದ್ದಾರೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಮೇಜರ್ ಬರಾಕ್ ಅವರನ್ನು ವಿಶ್ವಸಂಸ್ಥೆಯ ಶಾಂತಿಪಾಲಕರ ಅಂತಾರಾಷ್ಟೀಯ ದಿನವನ್ನು ಗುರುತಿಸುವ ಸಮಾರಂಭದಲ್ಲಿ ಗೌರವಿಸಲಾಯಿತು. ಮೇಜರ್ ಬರಾಕ್ ಓರ್ವ ಅದ್ಭುತ ಮಾದರಿ ಎಂದು ಬಣ್ಣಿಸಿದ ಆಂಟೋನಿಯೋ ಗುಟೆರಸ್, ಮಹಿಳಾ ತಂಡ ಮತ್ತು ಲಿಂಗ ಕೇಂದ್ರದ ಕಮಾಂಡರ್ ಆಗಿ ಮೇಜರ್ ಬರಾಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಮಹಿಳೆಯರು ಮತ್ತು ಇತರೆ ದುರ್ಬಲ ವರ್ಗಗಳ ಅಗತ್ಯಗಳು, ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಮೇಜರ್ ಬರಾಕ್ ಅವರ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ ಎಂದರು. ಮೇಜರ್ ಬರಾಕ್ ಭಾರತೀಯ ಸೇನೆಯಲ್ಲಿ ಮೊದಲ ಮಹಿಳಾ ಯುದ್ದ ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ದಾರೆ. 2019 ಮೇಜರ್ ಸುಮನ್ ಗವಾನಿ ಮತ್ತು 2023 ಮೇಜರ್ ರಾಧಿಕಾ ಸೇನ್ ನಂತರ ಅವರು ಈ ಪ್ರಶಸ್ತಿಯನ್ನು ಪಡೆದ 3ನೇ ಭಾರತೀಯರಾಗಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತ ತನ್ನ ಸಮುದ್ರದ ಉತ್ಪನ್ನಗಳ ರಫ್ತನ್ನು ಪ್ರಸ್ತುತ ಇರುವ 8 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಂದ 30 ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗೆ ಹೆಚ್ಚಿಸುವ ಗುರಿ ಇರಿಸಿಕೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದರು. ಮೀನುಗಾರಿಕಾ ವಲಯಕ್ಕೆ ಜಾಗತಿಕ ಮಾರುಕಟ್ಟೆ ಪ್ರವೇಶವನ್ನು ವಿಸ್ತರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಪ್ರಾರಂಭವಾದ 2 ದಿನಗಳ ಸಮುದ್ರ ಆಹಾರ ರಫ್ತಿನ ರಾಷ್ಟೀಯ ಕಾರ್ಯಾಗಾರದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ 3.5 ವರ್ಷಗಳಲ್ಲಿ ಭಾರತ ದಾಖಲೆಯ 9 ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪೂರ್ಣಗೊಳಿಸಿದ್ದು, ಈ ಒಪ್ಪಂದಗಳು 38 ದೇಶಗಳಲ್ಲಿ ಮಾರುಕಟ್ಟೆ ಅವಕಾಶಗಳನ್ನು ತೆರೆದಿದೆ. ಇದರಿಂದಾಗಿ ಭಾರತೀಯ ಮೀನುಗಾರಿಕೆ ಉತ್ಪನ್ನಗಳು ವಿಶ್ವಾದ್ಯಂತ ಗ್ರಾಹಕರನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಎಂದು ಹೇಳಿದರು. ನಿನ್ನೆ ಪ್ರಾರಂಭವಾದ ಎರಡು ದಿನಗಳ ಕಾರ್ಯಾಗಾರ ಭಾರತದ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವಲಯವನ್ನು ಬಲಪಡಿಸುವುದು ಮತ್ತು ಸಮುದ್ರ ಆಹಾರ ರಫ್ತನ್ನು

0: ಸುತ್ತ ಗಮನಹರಿಸುತ್ತದೆ. ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತದ ಕೊಡುಗೆ ಶೇಕಡಾ 8.8% ಪ್ರಸ್ತುತ ಒಟ್ಟು ಉತ್ಪಾದನೆ 19.7 million tons ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದರು. ಆಂಧ್ರಪ್ರದೇಶ ದೇಶದಲ್ಲಿಯೇ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯವಾಗಿದ್ದು ಸುಮಾರು 5 million tons ಅಥವಾ ಭಾರತದ ಮೀನು ಮತ್ತು ಸೀಗಡಿ ಉತ್ಪಾದನೆಯಲ್ಲಿ ಸುಮಾರು 40% ಕೊಡುಗೆ ನೀಡುತ್ತದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಶಿರ್ ಖನಾಲ್ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ DR S. Jaishankar ಅವರ ಆಹ್ವಾನದ ಮೇರೆಗೆ ಶಿಶಿರ್ ಖನಾಲ್ ಆಗಮಿಸಿದ್ದು ಇಂದು ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ಧಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂನಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪ್ಪುರಂ, ಕೋಸಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು ನಾಳೆಯೂ ಮಲಪ್ಪುರಂ, ಕೋಸಿಕೋಡ್ ಮತ್ತು ವಯನಾಡ್ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯದ ಸಾಧ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಸಮುದ್ರಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ನವಚಂಡೀಗಢದ ಮುಲನಪುಲದಲ್ಲಿರುವ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ ನಡೆಯಲಿದೆ. ಭಾರತ 2018 ಮೊದಲ ಬಾರಿಗೆ ಅಫ್ಘಾನಿಸ್ತಾನ ವಿರುದ್ದ ಮೊದಲ ಟೆಸ್ಟ್ ಪಂದ್ಯ ಆಡಿತ್ತು. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದ್ದು ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:30 ಆರಂಭವಾಗಲಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31ರವರೆಗೆ ಸಲ್ಲಿಸಬಹುದಾಗಿದ್ದು March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳು ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025-26 ಆರ್ಥಿಕ ವರ್ಷದಲ್ಲಿ ಶೇಕಡಾ 7.7% ಬೆಳವಣಿಗೆಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ ಬಲಿಷ್ಠ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಮೇಜರ್ ಅಭಿಲಾಷಾ ಬರಾಕ್ ಅವರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ಪ್ರದಾನ. 5 ವರ್ಷಗಳಲ್ಲಿ ಸಮುದ್ರ ಉತ್ಪನ್ನಗಳ ರಫ್ತನ್ನು $30 billion ಏರಿಸುವ ಗುರಿ, ಸಚಿವ ಪಿಯೂಷ್ ಗೋಯಲ್. ಹಾಗೂ ನವಚಂಡೀಗಢದ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಟೆಸ್ಟ್ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.

ಮತ್ತೊಮ್ಮೆ ಸ್ವಾಗತ. ತಮಿಳ್ನಾಡಿಗೂ ಕೂಡ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಮೈಸೂರು ಅನಂತಸ್ವಾಮಿರವರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಮಾತನ್ನ ಮುಂದುವರಿಸೋಣ. ಆದರೆ ಅದಕ್ಕಿಂತ ಮುಂಚೆ ಸೊಗಸಾದ ಗೀತೆ, ಬದುಕಿನ ಏರಿಳಿತ ಕುರಿತು ಇರುವಂತಹ ಗೀತೆ. ಬದುಕು ಜಟಕಾ ಬಂಡಿ, ಬರೆದಂತಹ ಸಾಹಿತಿ ಡಿ ವಿ ಗುಂಡಪ್ಪ ಅವರ ಈ ಒಂದು ಕವಿತೆಗೆ ಧ್ವನಿಯಾಗಿದ್ದಾರೆ ಮೈಸೂರು ಅನಂತಸ್ವಾಮಿರವರು.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ.

ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಂದಾಗು ಮಂಕುತಿಮ್ಮ. ಎಂತಹ ಸುಂದರವಾದಂತಹ ಸಾಲುಗಳಲ್ವಾ, ಎಷ್ಟು ಅರ್ಥಗರ್ಭಿತವಾದದ್ದು. ಡಿ ವಿ ಗುಂಡಪ್ಪರವರ ಈ ಒಂದು ಗೀತೆಗೆ ಧ್ವನಿಯಾದದ್ದು ಮೈಸೂರು ಅನಂತಸ್ವಾಮಿರವರು. ಕನ್ನಡದ ನವೋದಯ ಮತ್ತು ನವ್ಯ ಕವಿಗಳ ಕವಿತೆಗಳನ್ನು ತಾವು ಹಾಡಿ ಇತರ ಗಾಯಕರಿಂದಲೂ ಹಾಡಿಸಿ ಜನಪ್ರಿಯಗೊಳಿಸಿದರು. ಇವರ ಧಾಟಿಗಳು ಕವನದ ಭಾವವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಶಕ್ತಿ ಚೇತನ ಇದ್ವು. ಜಿ ಎಸ್ ಶಿವರುದ್ರಪ್ಪರವರ ಎದೆ ತುಂಬಿ ಹಾಡುವೆನು ಅಂದು ನಾನು, ಕುವೆಂಪುರವರ ಓ ನನ್ನ ಚೇತನ ಆಗುನಿ ಅನಿಕೇತನ, ತನುವು ನಿನ್ನದೆ ಮನವು ನಿನ್ನದೇ,

0: ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು? ಟಿ ವಿ ಗುಂಡಪ್ಪರವರ ಬದುಕು ಜಟ್ಕಾ ಬಂಡಿ ವಿಧಿ ಅದರ ಸಾಹೇಬ, ಕೆ ಎಸ್ ನಿಸ್ಸಾರ್ ಅಹಮದ್ ರವರ ಜೋಗದ ಸಿರಿ ಬೆಳಕಿನಲ್ಲಿ, ಜಿ ಪಿ ರಾಜರತ್ನಂರವರ ರತ್ನದ ಪದಗಳು, ಅದರಲ್ಲೂ ಬ್ರಹ್ಮಂಗೆ ಜೋಡಿಸ್ತೀನಿ ಈ ಗೀತೆಗಳು, ಇವಲ್ಲದೆ ಗಾಳಿಗೆ ಬರ, ಕ್ರೇಜಿ ಕುಟುಂಬ ಸೇರಿದಂತೆ ಕೆಲವು ಚಲನಚಿತ್ರಗಳಲ್ಲೂ ಕೂಡ ಇವರು ಸಂಗೀತವನ್ನು ನೀಡಿದ್ದಾರೆ, ಹಾಡು ಕೂಡ ಹಾಡಿದ್ದಾರೆ. ಕನ್ನಡ ಸುಗಮ ಸಂಗೀತ ಕ್ಷೇತ್ರಕ್ಕೆ ಇವರು ನೀಡಿದಂತಹ ಅಪ್ರತಿಮೆ ಕೊಡುಗೆಗಾಗಿ ಹಲವಾರು ಗೌರವಗಳು ಒಲಿದು ಬಂದಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಇವೆಲ್ಲವನ್ನ ಪಡೆದಿದ್ದಾರೆ. ರಾಜು ಅನಂತಸ್ವಾಮಿ, ಇವರ ಪುತ್ರರಾದಂತಹ ರಾಜು ಅನಂತಸ್ವಾಮಿರವರು ಕೂಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದಂತಹ ಗಾಯಕರು, ಸಂಯೋಜಕರು. ಇದೀಗ ಮೈಸೂರು ಅನಂತಸ್ವಾಮಿರವರ ಮತ್ತೊಂದು ಸೊಗಸಾದ ಗೀತೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಕೇಳಿ, ಕೆ ಎಸ್ ನಿಸಾರ್ ಅಹಮದ್ ರವರ ಕವನದ ಈ ಒಂದು ಗೀತೆಯನ್ನು ಹಾಡಿರುವಂತಹ ಹಾಡು ಕುರಿಗಳು ಸಾರ್ ಕುರಿಗಳು.
1: ಕುರಿಗಳು ಸಾರ್ ಕುರಿಗಳು, ಕುರಿಗಳು ಸಾರ್ ಕುರಿಗಳು, ಸಾಗಿದ್ದೆ ಗುರಿಗಳು

ನಮಗೆ ಸಂದೇಶಗಳ ಮಹಾಪುರವೇ ಹರಿದು ಬಂದಿದೆ. ಮಂಕುತಿಮ್ಮನ ಕಗ್ಗದ ಕುರಿತು ಬಹಳ ಸೊಗಸಾಗಿತ್ತು ಗೀತೆ ಅಂತ ಹೇಳಿದಂತಹ ನಾಗರತ್ನರವರು. ನಿಜವಾಗ್ಲೂ ನಾವು ಕುರಿಗಳು ಒಬ್ಬರ ಬಿದ್ದರೆ ಎಲ್ಲರೂ ಬೀಳ್ತಾ ಹೋಗ್ತೀವಿ ಅಂತ ಹೇಳ್ತಾಯಿದ್ರೆ. ವಿನಯ್ ಪವಿತ್ರ ನಾಗರತ್ನ ವಿನೋಬ ನಗರದಿಂದ ನಮಗೆ ಸಂದೇಶ ಕಳಿಸಿ ಇವತ್ತಿನ ಗೀತೆಗಳು ಇಷ್ಟ ಆಯಿತು. ಬದುಕು ಚಟಕ ಬಂಡಿ ಮಂಕುತಿಮ್ಮನ ಕಗ್ಗ ಭಾವಗೀತೆ ಪ್ಲೇ ಮಾಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾಯಿದ್ರೆ. ನಿಮಗೂ ಕೂಡ ಧನ್ಯವಾದಗಳು. ಜೊತೆಗೆ ಹರೀಶ್ರವರೇ ಮಲೇಶ್ವರಂಯಿಂದ ನೀವು ಕೂಡ ಸಂದೇಶ ಕಳಿಸಿದ್ರ. ಹಾಯ್ ಶ್ವಿತಾ ಶುಭೋದಯ, ನಿಮ್ಮ ಶೋ ಬಹಳ ಚೆನ್ನಾಗಿದೆ, ಇಷ್ಟ ಆಯಿತು ಅಂತಿದ್ದಾರೆ. ರಾಜೇಶ್ ಅವರು ಜಾಲಹಳ್ಳಿಯಿಂದ ಧನ್ಯವಾದಗಳು ಸರ್. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ. ಮೈಸೂರು ಅನಂತಸ್ವಾಮಿ ಅವರು ಸಂಗೀತದ ಭಾವನಾತ್ಮಕ ಭಾವಗೀತೆಗಳು ಅದರಲ್ಲೂ ನಿಮ್ಮ ಆಯ್ಕೆಗಳು ಇಷ್ಟ ಆದವು ಅಂತ ಹೇಳ್ತಾ ಇದ್ದೀರಾ, ಧನ್ಯವಾದಗಳು. ಜೊತೆಗೆ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶ ಕಳಿಸಿದ್ರೆ ಬೆಳಗಿನ ಭಕ್ತಿಗೀತೆಗಳಿಂದ ಹಿಡಿದು ಈಗಿನ ಭಾವಗೀತೆಗಳವರೆಗೂ ಎಲ್ಲ ಇಷ್ಟ ಆಯಿತು ಅಂತಿದ್ದಾರೆ. ವರಲಕ್ಷ್ಮಿರವರು ಪೀಣ್ಯದಿಂದ ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ. ಸರಿಯಾಗಿ 8 ಗಂಟೆಗೆ ಸಮಾಚಾರ ಪ್ರಭಾತದ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಅದಾದ ನಂತರ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಟಾಪಿಕ್ನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇದೀಗ ಭಾವಗೀತೆಯ ಕಾರ್ಯಕ್ರಮಕ್ಕೆ ಒಂದು ವಿದಾಯವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಅಶ್ವಿತಾ ಮಲ್ನಾಡ್. ಹೋಗೋಕ್ಕಿಂತ ಮುಂಚೆ ಒಂದು ಮಾತು, ಭಾವಸ್ಪಂದನ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಭಾವಗೀತೆಗಳನ್ನ ನಿಮಗೆ ಆಲಿಸಬೇಕು, ಭಾವಗೀತೆಗಳ ಜೊತೆಗೆ ಸಾಹಿತ್ಯವನ್ನು ಹೆಚ್ಚಿ ಓದಿ. ಈಗ ಕನ್ನಡದ ಬಗ್ಗೆ ಎಲ್ಲರೂ ಮಾತಾಡ್ತಾ ಹೋಗ್ತಾರಲ್ವಾ, ಕನ್ನಡ ಭಾಷೆ ನಮ್ಮದು, ಕನ್ನಡ ಭಾಷೆಯ ಹೆಗ್ಗಳಿಕೆ ಅದು ಇದು ಅಂತ ಎಲ್ಲ ಮಾತಾಡ್ತಾರೆ. ಆದರೆ ಒಂದು ಭಾಷೆಯ ಬೆಳವಣಿಗೆ ಆಗೋದು ಅದರ ಬಳಕೆಯಲ್ಲಿ. ಅದರ ಬಳಕೆ ಆಗಬೇಕಂದ್ರೆ ಸರಿಯಾದ ಕ್ರಮದಲ್ಲಿ ಆಗಬೇಕು. ಆದ್ದರಿಂದ ನಾವು ಇತಿಹಾಸವನ್ನು ಸಾಹಿತ್ಯವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಮಂಕುತಿಮ್ಮನ ಕಗ್ಗಗಳಾಗಿರಬಹುದು, ವಚನಗಳಾಗಿರಬಹುದು, ಇವುಗಳನ್ನೆಲ್ಲ ನೀವು ಓದಿದಾಗ ಅರ್ಥೈಸ್ಕೊಂಡಾಗ ಒಂದು ಅವುಗಳಲ್ಲಿ ಇರುವಂತಹ ಜೀವನದ ಮೌಲ್ಯಗಳು ತತ್ವಗಳು ನಮಗೆ ಅನಾವರಣಗೊಳ್ತಾ ಹೋಗುತ್ತೆ. ಮತ್ತೊಂದು ಭಾಷೆಯ ಬೆಳವಣಿಗೆಗೆ ಪದ ಸಮೂಹಗಳು ನಮಗೆ ದೊರಕ್ತಾ ಹೋಗುತ್ತೆ. ಉತ್ತಮವಾದಂತಹ ಪದಗಳ ಜೋಡಣೆಯಿಂದ ಉತ್ತಮವಾದಂತಹ ಭಾಷಾ ಒಂದು ಚಾಕಚಕ್ಯತೆ ನಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮದ ವಿಶೇಷ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಶುಭ ದಿನ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಮಸ್ಕಾರ, ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನೀವು ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ 8:31 ಒಂದು ಹೊತ್ತಲ್ಲಿ ಸ್ನೇಹಿತರೆ ನಾವಿದ್ದೀವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇರೋದು ನಾನು ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ವಾರಾಂತ್ಯ? ಸೊ ಸ್ಯಾಟರ್ಡೇಸ್ ಸೀಮ್ಸ್ ಟು ಬಿ ಮೋರ್ ಫನ್ ಅಲ್ವಾ, ಯಾಕಂದರೆ ನಾಳೆ ಸಂಡೇ ಅಂತ. ಸೊ ಈ ಸ್ಯಾಟರ್ಡೇ ಕಾನ್ಸೆಪ್ಟೇ ಸೂಪರ್ ಆಗಿರುತ್ತೆ, ಆ್ಯಂಡ್ ಎಸ್ಪೆಷಲಿ ಫ್ರೈಡೇ ನೈಟ್ಸ್ ಕೂಡ ಇನ್ನೂ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ, ಬಿಕಾಸ್ ನಾಳೆಯಿಂದ ವೀಕೆಂಡ್ ಶುರು ಅಂತ. ಹೀಗಿರಬೇಕಾದ್ರೆ ಪ್ರತಿದಿನ ಒಂದೊಂದು ವಿಶೇಷತೆ ಒಂದು ಕೂಡಿರುತ್ತೆ. ಇವತ್ತಿನ ವಿಶೇಷತೆ ಏನು, ನಗರದ ಸುದ್ದಿ ಸಮಾಚಾರ ಏನು ಹೇಳ್ತಾ ಇದೆ, ಇವೆಲ್ಲದರ ಕುರಿತು

ಮಾತಾಡ್ತಾ ಸಾಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಟ್ರ್ಯಾಕ್, ನಿಮ್ಮ ಮಾರ್ನಿಂಗ್ ನ ಮತ್ತಷ್ಟು ಬ್ರೈಟ್ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನ ತಡ ಮಾಡದೆ ಶುರು ಮಾಡೋಣ. ಫಸ್ಟ್ ನಮ್ಮ ಬೆಂಗಳೂರಿನ ಹಾಡಿ ಹೊಗಳುವಂತಹ ಗೀತೆನ ಕೇಳಿದ್ರ ಮೂಲಕ. ಸೊ ಈ ಒಂದು ಗೀತೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ ಹೇಮಂತ್ ಚಿತ್ರದಿಂದ, ಸಾರಿ ಯಶವಂತ್ ಚಿತ್ರದಿಂದ. ಓಕೆ, ಹೇಮಂತ್ ಯಶವಂತ್ ಎಲ್ಲ ನೈಸ್ ನೇಮ್ ಅಲ್ವಾ. ಕಾರ್ತಿಕ್ ರವರ ಧ್ವನಿಯಲ್ಲಿ, ದ್ವಾರಕೀರ್ ಅವರ ಸಾಹಿತ್ಯ, ಮಣಿ ಶರ್ಮಾರವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗೋಸ್ಕರ.

ಸೊ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ವಿ. ಆ್ಯಂಡ್ ಇವತ್ತಿನ ದಿನದ ವಿಶೇಷ ಏನಂತ ಹೇಳಿದ್ರೆ, ಪ್ರತಿ ವರ್ಷ ಎವ್ರಿ ಇಯರ್ ಜೂನ್ 6ರಂದು ಜಾಗತಿಕ ಮಟ್ಟದಲ್ಲಿ ಗ್ಲೋಬಲಿ ನಾವು ಕೀಟ ನಿಯಂತ್ರಣ ದಿನವನ್ನು ಆಚರಿಸ್ತೀವಿ. ಸೊ ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿ ಮತ್ತು ಆಹಾರ ಭದ್ರತೆಯಲ್ಲಿ ಈ ಕೀಟ ನಿಯಂತ್ರಣ, ಕೀಟ ಅಂದರೆ ಪೆಸ್ಟ್ಗಳು, ಈ ಸೊಳ್ಳೆ ಆಗಿರಬಹುದು ಅಥವಾ ನೊಣಗಳಾಗಿರಬಹುದು, ಇವುಗಳಿಂದ ನಮ್ಮ ಆಹಾರ ಭದ್ರತೆಯನ್ನು, ಆರೋಗ್ಯ ರಕ್ಷಣೆಯನ್ನು ಮಾಡ್ಕೊಳ್ಳೋದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಬರುತ್ತೆ. ಎಸ್ಪೆಷಲಿ ಸಾರ್ವಜನಿಕರಿಗೆ, ಸರ್ಕಾರಕ್ಕೆ ಹಾಗೂ ಮಾಧ್ಯಮಗಳಿಗೆ ನೆನಪಿಸೋದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಸೊ ಈ ಒಂದು ದಿನದ ಇತಿಹಾಸ ಯಾವಾಗ ಶುರುವಾಯಿತು, ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು, ಆ್ಯಂಡ್ ಈ ದಿನ ನಾವು ಏನು ಮಾಡಬೇಕು, ಅವೆಲ್ಲದರ ಬಗ್ಗೆ ತಿಳ್ಕೊಳ್ತಾ ಸಾಗೋಣ. ಜೊತೆಗಿರುತ್ತೆ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ, ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ನೆಕ್ಸ್ಟ್ ಕೇಳಿ ಈ ಬ್ಯೂಟಿಫುಲ್ ಟ್ರ್ಯಾಕ್, ಸುದೀಪ್ ರವರ ನಟನೆ ಇರುವಂತಹ ಕಿಚ್ಚ ಚಿತ್ರದಿಂದ ಶಂಕರ್ ಮಹದೇವನ್ ರವರ ಧ್ವನಿಯಲ್ಲಿ.

ಒಂದು ಸೂಪರ್ ಆಗಿರೋ ಹಾಡನ್ನು ಕೇಳಿದ್ವಿ ಅಲ್ವಾ? ಸೊ ಕೇಳಿದ ನಂತರ ಲೆಟ್ಸ್ ಗೆಟ್ ಬ್ಯಾಕ್ ಟು ಇವತ್ತಿನ ವಿಷಯ. ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು ಜಾಗತಿಕ ಕೀಟ ನಿಯಂತ್ರಣ ದಿನ. ಆ್ಯಂಡ್ ಇವತ್ತಿನ ದಿನದ ಆಚರಣೆಯೇನು ತೀರಾ ಇತ್ತೀಚೆಗೆ ಆರಂಭವಾದದ್ದು, ಸುಮಾರು ವರ್ಷಗಳ ಹಿಂದೆ ನಡೆದಂಥದ್ದೇನಲ್ಲ. ಈ ದಿನಾಚರಣೆಯನ್ನ ಫಾರ್ ದ ಫಸ್ಟ್ ಟೈಮ್ 2017 June 6 ಅಧಿಕೃತವಾಗಿ ಆರಂಭಿಸಲಾಗುತ್ತೆ. ಈ ಚೈನೀಸ್ ಪೆಸ್ಟ್ ಕಂಟ್ರೋಲ್ ಅಸೋಸಿಯೇಷನ್ ಏನಿದೆ ಈ ದಿನಾಚರಣೆ ಮೊದಲ ಬಾರಿಗೆ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಇವರಿಡ್ತಾರೆ. ಇದಕ್ಕೆ ಏಷ್ಯಾ, ಅಮೆರಿಕ ಮತ್ತು ಯುರೋಪ್ನ ಪ್ರಮುಖ ಕೀಟ ನಿಯಂತ್ರಣ ಸಂಸ್ಥೆಗಳಾದಂಥ FAO PMA, NPMA ಮತ್ತು SEPA CEPA ಜಂಟಿಯಾಗಿ ಬೆಂಬಲ ನೀಡಿ ಜಾಗತಿಕ ದಿನವಾಗಿ ಘೋಷಿಸ್ತಾರೆ. ಮೊದಲ ಉದ್ಘಾಟನಾ ಸಮಾರಂಭ ಚೀನಾದ ಬೀಜಿಂಗ್ನಲ್ಲಿ ನಡೆಯುತ್ತೆ. ಸೊ ಈ ಒಂದು ದಿನ ಬಹಳ ಪ್ರಮುಖವಾದಂಥ ಅಂಶವನ್ನು ಹೊತ್ತು ತರುತ್ತೆ. ಆ್ಯಂಡ್ ಇವತ್ತಿನ ದಿನದ ಒಂದು ಘೋಷವಾಕ್ಯ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ದಿನದ ಒಂದು ವಿಶೇಷ ಇರುತ್ತೆ, ಘೋಷವಾಕ್ಯ ಇರುತ್ತೆ. ಗೊತ್ತಿದ್ರೆ ಮೆಸೇಜ್ ಮಾಡಿ ಅಲ್ವಾ. ನಮ್ಮ ವಾಟ್ಸಪ್ ನಂಬರ್ 9480901013. ಈ ಅಶ್ವಿತಾ ನಮ್ಮನ್ನು ಖಾಲಿ ಕೂರಕ್ಕಂತೂ ಬಿಡೋದಿಲ್ಲ. ಏನಾದರೂ ಒಂದು ಪ್ರಶ್ನೆ ಕೇಳಿ ಮೆಸೇಜ್ ಮಾಡಿ ಮಾಡಿ ಅಂತ ಹೇಳ್ತಾನೆ ಇರ್ತಾಳೆ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ. ಮೆಸೇಜ್ ಮಾಡಿ ಈ ದಿನದ ಘೋಷವಾಕ್ಯ ಅಥವಾ ಥೀಮ್ ಏನು ಅಂತ. ಓಕೆ, ಆ್ಯಂಡ್ ನೀವು ಕಳಿಸ್ಬೇಕಾಗಿರೋ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ, 9480901013. ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣವಾ? ಓಕೆ.

ಇವತ್ತು ಜಾಗತಿಕ ಕೀಟ ನಿಯಂತ್ರಣ ದಿನ, ಮತ್ತು ಈ ದಿನದ ಘೋಷವಾಕ್ಯ ಏನು ಅಂತ ನಾನು ಕೇಳಿದ್ದೆ. ಆ್ಯಂಡ್ ಸರಿಯಾದ ಉತ್ತರ ಯಾರು ಸಹ ಕಳಿಸ್ಲಿಲ್ಲ. ಸೊ ನಾನೇ ಹೇಳ್ತಾ ಇದ್ದೀನಿ, ಡಿಫೆಂಡಿಂಗ್ ಹೆಲ್ತ್ ಅಕ್ರಾಸ್ ಬಾರ್ಡರ್ಸ್ ದ ಗ್ಲೋಬಲ್ ಪವರ್ ಆಫ್ ಬೆಸ್ಟ್ ಮ್ಯಾನೇಜ್ಮೆಂಟ್. ಅಂದರೆ ಗಡಿಗಳನ್ನು ಮೀರಿದ ಆರೋಗ್ಯ ರಕ್ಷಣೆ ಕೀಟ ನಿಯಂತ್ರಣದ ಜಾಗತಿಕ ಶಕ್ತಿ ಅಂತ ಹೇಳಲಾಗುತ್ತೆ. ಇದು ಈ ದಿನದ ಘೋಷವಾಕ್ಯ. ಸೊ ಈ ದಿನ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಸೊಳ್ಳೆಗಳು, ಇಲಿಗಳು, ಜಿರಳೆಗಳು ಮತ್ತು ಉಣ್ಣೆಗಳು ಅಂದರೆ ಟಿಕ್ಸ್ ಅಂತ ಕರಿತೀವಿ ನಾವು, ಇದು ಕೇವಲ ಕಿರಿಕಿರಿ ಮಾತ್ರ ಉಂಟು ಮಾಡೋದಿಲ್ಲ, ಅವುಗಳಿಂದ ಮಾರಣಾಂತಿಕ ಕಾಯಿಲೆಗಳು ಕೂಡ ಹರಡುತ್ತೆ. ಡೆಂಗ್ಯೂ, ಮಲೇರಿಯಾ, ಪ್ಲೇಗ್, ಲೈಮ್ ಕಾಯಿಲೆಯಂತಹ ಭೀಕರ ರೋಗಗಳು ಹರಡುತ್ತೆ. ಆದ್ದರಿಂದ ಈ ಕಾಯಿಲೆಗಳಿಂದ ಸಾರ್ವಜನಿಕರನ್ನು ರಕ್ಷಿಸೋದು, ಜೊತೆಗೆ ಫುಡ್ ಸೇಫ್ಟಿ. ಸೊ ರಾಜೇಶ್ ಅವರು ಜಾಲಹಳ್ಳಿಯಿಂದ ಫುಡ್ ಸೇಫ್ಟಿ ಬಗ್ಗೆ ಮಾತಾಡಿದರು. ಈ ಫುಡ್ ಸೇಫ್ಟಿ ಜೊತೆಗೆ ಫುಡ್ ಸೆಕ್ಯೂರಿಟಿ ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ, ಅಂದರೆ ಆಹಾರ ಭದ್ರತೆ. ಜಾಗತಿಕವಾಗಿ ಬೆಳೆಯುವ ಮತ್ತು ಸಂಗ್ರಹಿಸಿ ಇಡುವಂತಹ ಬೆಳೆಗಳಲ್ಲಿ ಸುಮಾರು 20-40 ಭಾಗಗಳಷ್ಟು, ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದರೆ 20-40% ಭಾಗ ಕೀಟಗಳ ದಾಳಿಯಿಂದ ನಾಶವಾಗುತ್ತೆ. ವೈಜ್ಞಾನಿಕ ಕೀಟ ನಿಯಂತ್ರಣದ ಮೂಲಕ ಹಸಿವು ಮತ್ತು ಆರ್ಥಿಕ ನಷ್ಟವನ್ನು ತಪ್ಪಿಸೋದು ಇದರ ಮುಖ್ಯ ಉದ್ದೇಶ, ಅಂದರೆ ಈ ದಿನದ ಉದ್ದೇಶ. ಜೊತೆಗೆ ಆಸ್ತಿ ಪಾಸ್ತಿ ರಕ್ಷಣೆ. ಏನಪ್ಪ, ಕೀಟಗಳಿಂದ ನಾವು ಆಸ್ತಿ ಪಾಸ್ತಿ ಕಳ್ಕೊಂಡಂಥ ಮಟ್ಟಕ್ಕೆ ಹೋಗ್ತೀವ? ಖಂಡಿತ. ಗೆದ್ದಲುಗಳ ಬಗ್ಗೆ ಕೇಳಿದಿರಾ? ಟರ್ಮೈಟ್ಸ್ ಅಂತೀವಿ. ಮತ್ತು ಈ ಇಲಿಗಳು ಪ್ರತಿ ವರ್ಷ ಕಟ್ಟಡಗಳು ಹಾಗೂ ವೈರಿಂಗ್ಗಳನ್ನು ನಾಶಪಡಿಸಿ ಕೋಟ್ಯಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡುತ್ತೆ. ಇವುಗಳ ನಿಯಂತ್ರಣದ ಬಗ್ಗೆ ಜಾಗೃತಿ ಮೂಡಿಸೋದು ಈ ದಿನದ ಮತ್ತೊಂದು ಪರಿಸರ ಮುಖ್ಯವಾದಂಥ ಉದ್ದೇಶ. ಜೊತೆಗೆ ಪರಿಸರ ಸ್ನೇಹಿ ಕೀಟ ನಿಯಂತ್ರಣ. ಸೊ ಕೀಟವನ್ನೇನು ನಾವು ನಿಯಂತ್ರಿಸಬೇಕು, ಆದರೆ ರಾಸಾಯನಿಕ ಕೀಟನಾಶಕಗಳ ಅತಿಯಾದ ಬಳಕೆಯಿಂದ ಪರಿಸರ ಮಾಲಿನ್ಯವಾಗುತ್ತೆ. ಇದನ್ನು ತಡೆದು ಸಮಗ್ರ ಕೀಟ ನಿರ್ವಹಣೆ, ಇಂಟಿಗ್ರೇಟೆಡ್ ಪೆಸ್ಟ್

ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ, ಮತ್ತು ಜೈವಿಕ ಕೀಟನಾಶಕಗಳು ಅಂದರೆ ಈ ಬಯೋಪೆಸ್ಟಿಸೈಡ್ಸ್ಗಳು ಬರುತ್ತೆ, ಇವುಗಳನ್ನ ಬಳಸೋದನ್ನ ಉತ್ತೇಜಿಸಬೇಕು ಅನ್ನೋದು ಈ ಒಂದು ದಿನದ ಮತ್ತೊಂದು ಪ್ರಮುಖವಾದಂತಹ ಉದ್ದೇಶ. ಜೊತೆಗೆ ಭಾರತದಲ್ಲಿ ಕೀಟ ನಿಯಂತ್ರಣದ ಕಾನೂನು ಬೇರೆ ಇದೆ. ಸೊ ಇಲ್ಲಿ ಏನಾಗುತ್ತೆ, ಕೀಟನಾಶಕಗಳ ಉತ್ಪಾದನೆ, ಬಳಕೆ ಮತ್ತು ಸುರಕ್ಷತೆಯನ್ನು ಕಾಯ್ಲಿಕ್ಕೆ ಅಂತಲೇ ಒಂದು ಆ್ಯಕ್ಟ್ ಇದೆ, ಇನ್ಸೆಕ್ಟಿಸೈಡ್ಸ್ ಆ್ಯಕ್ಟ್ ಅಂತ ಕರಿತೀವಿ, 1968 ಜಾರಿಗೆ ಬಂದದ್ದು. ಸೊ ಜೊತೆಗೆ ಕೀಟನಾಶಕಗಳ ನಿಯಮಗಳು ಕೂಡ ಇದೆ, 1971 ಇರುವಂಥದ್ದು. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಪ್ರಸ್ತುತ ನಮ್ಮ ಭಾರತ ಸರ್ಕಾರ ರಾಸಾಯನಿಕ ಬದಲಿಗೆ ಪರಿಸರಕ್ಕೆ ಪೂರಕವಾದಂತಹ ಸಸ್ಯಜನ್ಯನ, ಆಗಲೇ ಹೇಳಿದ್ನಲ್ಲ ಬಯೋಲಾಜಿಕಲ್ ಅಥವಾ ಜೈವಿಕ ಕೀಟ ನಿಯಂತ್ರಣ ವಿಧಾನಗಳಿಂದ ಹೆಚ್ಚಿನ ಆದ್ಯತೆ ಅಂತದಕ್ಕೆ ನೀಡಬೇಕು ಅಂತ ಮಾಹಿತಿನ ನಮಗೆ ನೀಡ್ತಾ ಹೋಗ್ತಾರೆ. ಸೊ ಇದಾಗಿತ್ತು ಇವತ್ತಿನ ದಿನದ ವಿಶೇಷತೆ. ನಿಮ್ಗೆ ಇಷ್ಟ ಆಯ್ತಾ, ಇನ್ಫಾರ್ಮೇಟಿವ್ ಅಂತ ಅನಿಸ್ತಾ? ಹಾಗಿದ್ರೆ ನೆನಪಿರಲಿ, ಚಿಕ್ಕದಾಗಿ ನಾವೇನು ಮಾಡಬಹುದು, ಮನೆಯ ಸುತ್ತಮುತ್ತ ನೀರು ನಿಲ್ಲದೆ ಇರೋ ಹಾಗೆ ನೋಡ್ಕೊಬೇಕು, ಸ್ವಚ್ಛತೆನ ಕಾಪಾಡ್ಕೊಬೇಕು. ಆ್ಯಂಡ್ ಎಸ್ಪೆಷಲಿ ಈಗ ಡೆಂಗ್ಯು ಕಾಯಿಲೆ ಮತ್ತೆ ಬರ್ತಿದೆ, ಮಳೆಗಾಲ ಬಂದಿದೆ. ಸೊ ಆದಷ್ಟು ಸೇಫ್ಟಿಯಾಗಿರಿ, ಕೀಟಗಳಿಂದ ನಿಮ್ಮ ಮನೆ, ಮನಸ್ಸು, ಆರೋಗ್ಯ ಎಲ್ಲವನ್ನ ಕೂಡ ರಕ್ಷಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಹಲೋ ಕರ್ನಾಟಕ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ದಿನ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: अगर टाइम मैनेजमेंट सीख लिए और समय का प्रोडक्टिव यूज सीख लिया तो आप देखिए, आप कभी भी प्रेशर नहीं लगेगा, थकान नहीं लगेगी.
1: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से लगातार चल रहे हैं. अधिक जानकारी के लिए www.ncpcr.gov.in पर लॉगिन करें.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸಿದ

ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಲೋ, ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ, ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲನ್ನ ನಾವಿದ್ದೀವಿ ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಕೋರ್ತಾ ಇರೋದು ನಾನು ಆರ್ ಜೆ ಅಶ್ವಿತಾ ಮಲ್ನಾಡ್ ಅಂತ ಹೇಳ್ತಾ. ಸಮಯ ಆಗಿದೆ 9:02 ಅಂತ ಹೇಳೋಷ್ಟರಲ್ಲಿ 3 ಆಗೋಯ್ತು. ಸೊ ಓಡ್ತಿರೋ ಸಮಯದ ಜೊತೆಗೆ ಸದ್ಯಕ್ಕೆ ನಾವು ತೇಲ್ತಾ ಸಾಗೋಣ ಹಾಡನ್ನ ಕೇಳೋದ್ರ ಮೂಲಕ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಹೆಸರು ಬದಲಾದ್ರೂ ಕಾರ್ಯಕ್ರಮದ ಸಿದ್ಧಾಂತ ಒಂದೇ. ನಿಮ್ಮಿಷ್ಟದ ಗೀತೆಗಳನ್ನು ಅಸಂಖ್ಯಾತರಾದಂತಹ ಅಪರಿಚಿತರಾದಂತಹ ನಿಮ್ಮ ಪ್ರೀತಿಯ ಕೇಳುಗರಿಗೆ ನೀವು ಕೂಡ ಕೇಳಿಸ್ತಾ ಹೋಗಬಹುದು. ಹೇಗೆ? ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮುಖಾಂತರ. ನಮ್ಮ ಸಂಖ್ಯೆ ಹೀಗಿದೆ: 9480901013. ಸದ್ಯಕ್ಕೆ ಬನ್ನಿ, ಎಲ್ಲ ಸಂತೆಗೆ ಹೋಗೋಣ. ನೀವು ಕೇಳಿರೋಂಥ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಸಾಗುತ್ತೆ. ಆ್ಯಂಡ್ ನಮ್ಮ ಇನ್ಬಾಕ್ಸ್ ಪೂರ ನಿಮ್ಮ ಮೆಸೇಜ್ ತುಂಬಿದೆ. ಖಂಡಿತ ಎಲ್ಲರ ಹೆಸರನ್ನು ಓದ್ತೀನಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಅಂತ ಹೇಳ್ತಾ. ಸದ್ಯಕ್ಕೆ ನೀವು ಕೇಳಿರೋಂಥ ಗೀತೆ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನವೆಲ್ನಲ್ಲಿ. ಸೊ ಒಂದೇ ಹಾಡಿನಲ್ಲಿ ಎಷ್ಟೊಂದು ಚಿತ್ರದ ಹಾಡುಗಳಿದ್ವಲ್ಲ, ಚೆನ್ನಾಗಿತ್ತು ಈ ಹಾಡು. ಆ್ಯಂಡ್ ಇದನ್ನು ಹೇಳ್ತಾ ನಮಗೋಸ್ಕರ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಸುಮಾರಷ್ಟು ಜನ ಸ್ನೇಹಿತರು 9 ಗಂಟೆಗೂ ಮುಂಚೆ ಸಂದೇಶ ಕಳಿಸಿದ್ದೀರಾ. ಪ್ರಿಯ ಸ್ನೇಹಿತರೆ, ದಯವಿಟ್ಟು ಅರ್ಥೈಸ್ಕೊಳ್ಳಿ, 9 ಗಂಟೆಯ ನಂತರ ಬಂದಂತಹ ಸಂದೇಶಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡಲಿಕ್ಕಾಗುತ್ತೆ ಅಂತ ಹೇಳ್ತಾ, ಸೊ ಇನ್ನೊಮ್ಮೆ 9 ಗಂಟೆಗಿಂತ ಮುಂಚೆ ಸಂದೇಶ ಕಳಿಸೋರು ದಯವಿಟ್ಟು ಇನ್ನೊಮ್ಮೆ ಸಂದೇಶನ ಕಳಿಸಿ ಅಂತ ಕೋರ್ಕೊತೇನೆ. ರೀಸನ್ ಇಸ್ ಸಿಂಪಲ್, ನಾವು ಇದನ್ನು ಸ್ಕ್ರೀನ್ ಮಾಡಿದಾಗ ನಿಮ್ಮ ಸಂದೇಶಗಳು ಮಿಸ್ ಔಟ್ ಆಗುತ್ತೆ. ಆ್ಯಂಡ್ ನಾವು ಮೆಸೇಜ್ ಕಳಿಸಿದ್ರೂ ಕೂಡ ಅದು ಬೇಗನೆ ಕಳಿಸಿದ್ರು ಕೂಡ ನಮ್ಮ ಹಾಡನ್ನ ಪ್ಲೇ ಆಗಿಲ್ಲ ಅಂತ ನೀವು ಅನ್ಕೊಬಾರ್ದಲ್ವಾ. ಆ ಕಾರಣಕ್ಕೆ ಆ್ಯಂಡ್ ನಮಗೋಸ್ಕರ ಮೆಸೇಜ್ ಮಾಡಿದ್ದಾರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ, ರೋಹಿತ್ ದಾಸನಪುರದಿಂದ, ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರು ಸಂದೇಶ ಕಳಿಸಿದರೆ, ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಸಹ ನಮಗೆ ಮೆಸೇಜ್ ಮಾಡಿದ್ದಾರೆ. ನಮಗೋಸ್ಕರ ಒಂದು ಸಖತ್ ಹಾಡನ್ನ ಪ್ಲೇ ಮಾಡಿ ಅಂತಿದ್ದಾರೆ ಅವಿನಾಶ್, ಅಂಜಲಿ, ಅದಿತಿ ಸಿಂಗ್, ಚಾಮರಾಜಪೇಟೆಯಿಂದ. ನಮಗೂ ಒಂದು ಹಾಡನ್ನ ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಶಿವಶಂಕರ್ ವೇದಾವತಿ, ತನ್ಮಯ್ ಆನೇಕಲ್, ಶಂಕರ ಮಠದಿಂದ. ಭೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಜೊತೆಗೆ ಎನ್ ಜಿ ಬಸವರಾಜ್, ಅನ್ನಪೂರ್ಣ, ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ನಮಗೊಂದು ಹಾಡನ್ನ ಪ್ಲೀಸ್ ಪ್ಲೇ ಮಾಡಿ ಅಂತಿದ್ದಾರೆ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್, ವಿ ಟಿ ಎಂ ಲಿಯಾವ್ತಿಂದ. ಥ್ಯಾಂಕ್ ಯು ಅನಿಲ್ ಅವರೇ, ಹೆಸರಲ್ಲಿ ಡಾಕ್ಟರ್ ಇದೆ, ದೀಪಿಲಿ ಇನ್ಸ್ಪೆಕ್ಟರ್ ಇದೆ. ಸೊ ಯಾರು ನೀವು, ಡಾಕ್ಟರಾ ಇನ್ಸ್ಪೆಕ್ಟ್ರಾ? ಸೊ ಇದನ್ನು ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಕಾಯ್ತಾ ಇರ್ತೀನಿ ಮೆಸೇಜ್ಗೋಸ್ಕರ ಅನಿಲ್ ಅವರೇ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸೂ ಫ್ರಮ್ ಸೂ ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ರಿ ನೀವು. ಚೈತ್ರಾಜಿ ಆಚಾರ್ ಹಾಗೂ ವಾಸುಕಿ ಪೈಭವ್ರವರ ಧ್ವನಿಯಲ್ಲಿ ಈ ಒಂದು ಗೀತೆಯನ್ನು ನೀವು ಕೇಳಿದ್ರಿ. ಆ್ಯಂಡ್ ಇದನ್ನು ಹೇಳ್ತಾ ನಮಗೆ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ನಮಗೆ. ಹೈತಾಪುರ್ ಗ್ರಾಮದಿಂದ ಶ್ರೀಕಾಂತ್ ಪೂಜಾರ್ ಮುಂಡರಗಿ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಅನಿಲ ಬಿಷ್ಟಣ್ಣನವರ್ ಶಮೇನವಾಡಿ ಚಿಕ್ಕೋಡಿಯಿಂದ ಸಂದೇಶ ಕಳಿಸಿದ್ದಾರೆ. ಸರಿಯಾಗಿದೆಯಾ? ಓಕೆ. ನೆಕ್ಸ್ಟ್ ನಮಗೆ ಸಂದೇಶ ಬಂದಿದೆ ಮಂಡಿ.

ಕೃಪಾ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಮೂರ್ತಿ ವೈಷ್ಣವಿ ಸರೋಜಮ್ಮ ಕಲ್ಲಹಳ್ಳಿಯಿಂದ, ಜೊತೆಗೆ ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಕೆ ಮಹದೇವ್ ಪ್ರಕಾಶ್ ರವರು ಮೆಸೇಜ್ ಮಾಡಿದ್ದಾರೆ. ಆಶಾ ಕುಮಾರ್ ಆಲೂರಿನಿಂದ ಮೆಸೇಜ್ ಮಾಡಿದ್ರೆ ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ಲೇ ಮಾಡಿ ಅಂತ ರಾಜೇಶ್ ಅವರು ಜಾಲಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಶುಭೋದಯ ಮೇಡಮ್, ನಿಮ್ಮ ಹೆಸರು ಕೇಳ್ತಾ ಇದ್ದ ಹಾಗೆ ಮಲೆನಾಡು ನೆನಪಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಖುಷಿ ಇನ್ನೇನು ಸಿಗಬೇಕು ನನಗೆ. ತುಂಬ ಖುಷಿ ಆಯಿತು ನಿಮ್ಮ ಈ ಒಂದು ಸಂದೇಶವನ್ನು ಓದಿ. ಆ್ಯಂಡ್ ನಮಗೋಸ್ಕರ ಗೀತನ ಪ್ಲೇ ಮಾಡಿ ಅಂತಿದ್ದಾರೆ ಸಂಧ್ಯಾ ಸಂತೋಷ್ ವಸಂತಪುರ ಬೆಂಗಳೂರಿನಿಂದ. ನಮಸ್ತೆ, ನಮಗೋಸ್ಕರ ಗೀತನ ಪ್ಲೇ ಮಾಡಿ ಅಂತಿದ್ದಾರೆ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ್ ಅವರು. ಅರುಣಾ ಮೈತ್ರಿ ಜೇಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಆಕಾಶಗಂಗೆ ಕಾರ್ಯಕ್ರಮ ಅಂತ ಕಳಿಸಿದ್ರೆ ಇದೀಗ ಆಕಾಶಗಂಗೆ ಸಖತ್ ಸಾಂಗು ಆಗಿದೆ. ಆ್ಯಂಡ್ ಪದ್ಮಜ ಶರತ್ ಬಿಡೆ ಹಂಪಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ, ಶಕುಂತಲಾ ಶಂಕರ್ ಮಂಡ್ಯದಿಂದ, ದಿನೇಶ್ ಹೆಗಡೆ ಹರಕೋಡು ಚಿಕ್ಕಮಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಮಹಾಲಿಂಗಪುರದಿಂದ ಅಯೋದ್ದೀನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾನ್ ರುಬಿನಾ, ಶಬೀರಾ ಸೂಫಿಯಾ, ಜುನೈದ್ ಅಂಜುಮ್ ಹುಮೇರಾ ರಫಾತ್ ಮರಿಯಾ ನಮಗೆ ಮೆಸೇಜ್ ಮಾಡಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆಯಿಂದ ಸಂದೇಶ ಕಳಿಸಿದ್ರೆ, ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ದಾವಣಗೆರೆಯಿಂದ ನಮ್ಮ ಪ್ರೋಗ್ರಾಮ್ಗೆ ಮೆಸೇಜ್ ಮಾಡಿದ್ದಾರೆ ಪ್ರೊಫೆಸರ್ ಮಂಜುನಾಥ್ ಸಜ್ಜನಾ, ಪ್ರೊಫೆಸರ್ ರಮೇಶ್ ಪೂಜಾರ್, ಪ್ರೊಫೆಸರ್ ಷಣ್ಮುಗ ಬಿ. ಧನ್ಯವಾದಗಳು ಪ್ರೊಫೆಸರ್ಗಳೇ, ನಮಗೋಸ್ಕರ ಸಂದೇಶ ಕಳಿಸಿದ್ದಕ್ಕೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ನಮಗೋಸ್ಕರ ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ರಾಧಾ ಫಿಲ್ಮ್ಸ್ ನಿರ್ಮಾಣದ ಅಗಸ್ತ್ಯ ಅವರ ನಿರ್ದೇಶನದ ಮಾರಿಗೆ ದಾರಿ ಚಿತ್ರದ ಟೀಸರ್ ಹಾಗೂ ಹಾಡು ಯೂಟ್ಯೂಬ್ನಲ್ಲಿ ಲಭ್ಯ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸೊಗಸಾದ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಇನ್ನು ಸಖತ್ ಸಾಂಗ್ ಬಂದು ಸುಮಾರು ಟೈಮ್ ಆಯಿತು. ಎಲ್ಲರೂ ಆಕಾಶಗಂಗೆ ಕಾರ್ಯಕ್ರಮದಲ್ಲಿ ಮೇಡಮ್ ಪ್ಲೀಸ್ ಹಾಡನ್ನ ಪ್ಲೇ ಮಾಡಿ ಅಂತಲೇ ಸಂದೇಶ ಕಳಿಸ್ತಾ ಇದ್ರ. ಇಟ್ಸ್ ಓಕೆ, ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗ್ಬೋದು ಅನಿಸುತ್ತೆ ನಮ್ಮ ಲಿಸನರ್ಸ್ಗೆ ರಿಜಿಸ್ಟರ್ ಆಗಲಿಕ್ಕೆ. ಇದು ಆಕಾಶ ಗಂಗೆ ಅಲ್ಲ, ಸಖತ್ ಸಾಂಗು ಕಾರ್ಯಕ್ರಮ ಅಂತ. ನಮಗೋಸ್ಕರ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡ್ತೀರಾ ಅಶ್ವಿತಾ ಅಂತ ಕೇಳ್ತಾ ಇದ್ರೆ. ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತ್ ಕುಮಾರ್ ಶಿವಮೊಗ್ಗ ಜಿಲ್ಲೆಯಿಂದ. ಹೇಗಿದೆ ಸರ್ ಮಳೆ ಶಿವಮೊಗ್ಗದಲ್ಲಿ? ಲತಾ ದಿನೇಶ್ ಗಂಗೊಂಡನ ಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ನಿರ್ಮಲಾ ಗುರುಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ನನಗೋಸ್ಕರ ಒಂದು ಹಾಡನ್ನ ಪ್ಲೇ ಮಾಡ್ತೀರಾ ಪ್ಲೀಸ್ ಅಂತಿದ್ದಾರೆ ರಾಮರತ್ನ ರಾಜರಾಜೇಶ್ವರಿ ನಗರದಿಂದ. ಖಂಡಿತ, ನೆಕ್ಸ್ಟ್ ಬರೋ ಸಾಂಗ್ ನಿಮಗೋಸ್ಕರನೇ. ಓಕೆನಾ? ಎಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಜಿ ಎಸ್ ಚಂದನ ತರಬಾಳು ನಗರ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ರೆ, ನಾನು ಹರಿಯಾಣ ರಾಜ್ಯದ ಅಂಬಾಲದಿಂದ ಪೂಜಾ ಮೋಹಿತ್ ಶರ್ಮಾ, ದಿವ್ಯಾಂಶ್ ಶರ್ಮಾ ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೂಪರ್. ಜೊತೆಗೆ ಲಕ್ಷ್ಮೀಕಾಂತ್ ರೂಪಾ ಲಕ್ಷ್ಮೀಕಾಂತ್ ಯಶ್ವಂತ್ ತೇಜಸ್ವಿನಿ ಚನ್ನನಕುಂಟೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಸೊ ಜೊತೆಗೆ ನಮಸ್ತೆ ಮೇಡಮ್, ನಮಗೋಸ್ಕರ ಕನಕ್ಪುರ ರೋಡ್ನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ ಗೋಪಾಲ್ ರವರು. ಗುಡ್ ಮಾರ್ನಿಂಗ್ ಅಂತಿದ್ದಾರೆ ಕೆಂಪರಾಜು ಮೈಸೂರಿನಿಂದ. ವೆರಿ ಗುಡ್ ಮಾರ್ನಿಂಗ್. ದೇವಾನಂದ ಇಟಗಿ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದರೆ. ತಿರುಮಲೇಶ್ ಹಾವೇರಿಯಿಂದ ಅನಿತಾ ನಮಗೆ ಸಂದೇಶ ಕಳಿಸಿದ್ದಾರೆ. ಓಕೆ, ಅನಿತಾ ತಿರುಮಲೇಶ್ ಹಾವೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಆರ್ ಜಿ ಅಶ್ವಿತಾ ಅವರೇ ಅಂತ ನಮಗೆ ಮೆಸೇಜ್ ಬಂದಿದೆ. ಸಂತೋಷ್ ಧೂಪದಾಳದಿಂದ ಸಂದೇಶ ಕಳಿಸಿದ್ದಾರೆ. ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಕಳ್ಳಿಬಡ್ಡಿ ಮಹಾಲಿಂಗಪ್ಪ ಬೆಳಗಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಯ್ ಅಶ್ವಿತಾ. ಶಮಿತಾ ಮಲ್ನಾಡ್ ಏನಾದರೂ ನಿಮ್ಮ ನೆಂಟ್ರ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇಲ್ಲ, ಒಂದೇ ಊರಿನವ್ರು ಇರಬಹುದು, ನೆಂಟ್ರಲ್ಲ. ಧನ್ಯವಾದಗಳು ತಮ್ಮ ಎಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಮೆಸೇಜ್ಗಳನ್ನ ಓದೋಣ. ಆದರೆ ಅದಕ್ಕಿಂತ ಮುಂಚೆ ಈ ಸೊಗಸಾದ ಗೀತೆ ನಿಮಗೋಸ್ಕರ.

ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕೋ ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ ಲಲಲಾಲ

ಮನೇಲೇನಾದರೂ ಈ ಥರ ಒಂದು ಮಗು ಇದ್ಬಿಟ್ರಂತೂ ತಾಯಿ ಕತೆ ಮುಗೀತು ಅಂತಲೇ ಹೇಳ್ಬೋದು. ಈ ಕಡೆ ಮಗುನೂ ಬಿಡೋಕ್ಕಾಗಲ್ಲ, ಆ ಕಡೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಒಟ್ಟಾರೆ ಮಕ್ಕಳಿರೋ ಮನೇನೆ ಚೆಂದ. ಕೆಲಸ ಬಿಡ್ರಿ, ಇವತ್ತಲ್ಲ ನಾಳೆ ಮಾಡ್ಕೊಬಹುದು. ಜನಪದ ಹಾಡೇ ಇದೆಯಲ್ಲ, ಕೆಲಸ ಹಾಳಾದರೆ ಹಾಳಾಗಲಿ, ಮನೆ ತುಂಬ ಇರಲಪ್ಪ ಮಕ್ಕಳು ಅನ್ನೋ ರೀತಿ. ಚಂದದ ಮಕ್ಕಳಿದ್ರೆ ಮನೇಲಿ ಖುಷಿಯೋ ಖುಷಿ. ಒಟ್ಟಾರೆ ಚಂದದ ಗೀತೆನ ನೀವು ರೆಕಮೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯಿತು ಈ ಹಾಡನ್ನು ಕೇಳಿ. ನನಗೂ ಸಹ ನಿಮ್ಮೆಲ್ಲರಿಗೂ ಸಹ ಅಂದ್ಕೊಂಡಿದ್ದೀನಿ. ದಶರಥ್ ಮಾಂಗ್, ರೇಣುಕಾ, ಲಕ್ಷ್ಮೀ, ಭೂಮಿಕಾ, ಮಹಾಲಿಂಗ್, ಪ್ರಿಯಾಂಕ್, ಮಹಾಲಿಂಗಪುರ ಟೌನ್, ನಮಗೋಸ್ಕರ ಈ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ. ಜೊತೆಗೆ ಚಿದಾನಂದ, ಟಿ ಬಿ ಸರ್ಕಲ್, ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಶುಭೋದಯ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಿದ್ದಾರೆ ನಾಗೇಶ್ ಮಾಲೂರಿನಿಂದ. ಜೊತೆಗೆ ನಮಗೆ ಸಂದೇಶ ಬಂದಿದೆ, ತಮ್ಮ ಹೆಸರು ಎಲ್ಲಿದೆ ಅನ್ನೋದೇ ನನ್ಗೆ ಹುಡುಕೋದೀಗ ದೊಡ್ಡ ಪಚೀತಿಯಾಗಿದೆ. ಓಕೆ, ನಂಬರ್ ನಿಮಗೆ 298. ನೆಕ್ಸ್ಟ್ ಟೈಮ್ ಮೆಸೇಜ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಹೆಸರನ್ನ ಫಸ್ಟು ತಿಳಿಸಿ. ಸೊ ಸುಮಾರು ಜನ ಮೆಸೇಜ್ಗಳ ಮಧ್ಯೆ ನಿಮ್ಮ ಹೆಸರನ್ನು ಇಟ್ಟಿರ್ತೀರ, ನಮ್ಗೆ ಓದಿ ಹೇಳಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಮೆಸೇಜ್ ಸ್ಟಾರ್ಟಿಂಗ್ ಅಥವಾ ಎಂಡಿಂಗಲ್ಲಿ ನಿಮ್ಮ ಹೆಸರುಗಳಿಟ್ಟರೆ ಓದಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಪ್ರಿಫರೆನ್ಸ್ ಇರೋದು ಸ್ಟಾರ್ಟಿಂಗಲ್ಲಿ ಇಟ್ಟರೆ ಪ್ರಿಫರಬ್ಲಿ ಒಳ್ಳೇದಾಗುತ್ತೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ನಾಗೇಂದ್ರ, ತಾವರೆಕೆರೆ, ಕುಣಿಗಲ್ ತಾಲೂಕಿನಿಂದ. ಆ್ಯಂಡ್ ನಿಮಗೋಸ್ಕರ ಡೆಡಿಕೇಟೆಡ್ ಸರ್, ಮುಂದಿನ ಸಾಂಗ್ ನಿಮಗೋಸ್ಕರನೇ. ಓಕೆನಾ, ನನಗೂ ಒಂದು ಹಾಡು ಬೇಕಲ್ಲ ಅಂತಿದ್ದಾರೆ ಅನಂತಮೂರ್ತಿಯವರು ಶೃಂಗೇರಿಯಿಂದ. ಖಂಡಿತ. ಸತೀಶ್ ಎನ್ ಎಚ್ ನಗರ ಕೆರೆಯಿಂದ ಮೆಸೇಜ್ ಮಾಡಿದರೆ ಅಶ್ವಿನಿ ಮಲ್ನಾಡ್ ಅವರೇ ಅಂತಿದ್ದಾರೆ ಶಿವಮೊಗ್ಗದಿಂದ. ಇಲ್ಲ, ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ಓಕೆ. ಪದ್ಮಶ್ರೀಧರ್, ಪನ್ನಗಟ್ಟಿ, ಅನಂತಕುಮಾರಿಂದ ಮೆಸೇಜ್ ಮಾಡಿದ್ದಾರೆ. ಅನಂತಕುಮಾರ್ರವರು ಮೆಸೇಜ್ ಮಾಡಿದ್ದಾರೆ. ಮುದೋಳದಿಂದ ಪೊಲೀಸ್ ಪ್ರೀತಮ್ ನಮಗೆ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ಸಾಹೇಬ್ರೆ, ಇಂದಿನ ಹಾಡುಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್, ರಿಷಭ್, ದೇವರಾಯ, ಜಯಲಕ್ಷ್ಮಿ, ಪಾಪ, ಶಮ, ಅಂಜನಕುಮಾರ್, ಲಲಿತ್ ಕುಮಾರ್ ಅವರು ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ಲೇಯಿಂಗ್ ಮೈ ಸಾಂಗ್ ಅಂತಿದ್ದಾರೆ ನಾಗರತ್ನ ಅವರು. ಇಟ್ಸ್ ಮೈ ಪ್ಲೆಷರ್ ಮೇಡಮ್. ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದರೆ. ಹರಿಕುಮಾರ್ ಅಮರಾವತಿ ಸೌರಾಷ್ಟ್ರಪೀಠ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸಚಿನ್, ರಮ್ಯಾ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಪ್ರಕಾಶ್, ರಾಜಾಜಿನಗರದಿಂದ ಚಂದ್ರಮತಿ ಪ್ರಕಾಶ್ ಅವರು ಮೆಸೇಜ್ ಮಾಡಿದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದೆ ಕೇಳಿ ಈ ಸೊಗಸಾದ ಗೀತೆ ನಿಮ್ಮೆಲ್ಲರಿಗೋಸ್ಕರ, ಎಸ್ಪೆಷಲಿ ನಾಗೇಂದ್ರ ತಾವರೆಕೆರೆ ನಿಮಗೋಸ್ಕರ.

ಕೊನೆಗೂ ನಮ್ಮ ಸಂದೇಶ ಓದಿಲ್ಲ ಅಲ್ವಾ ಮೇಡಮ್ ನೀವು ಅಂತ ಹೇಳ್ತಾ ಇದ್ದಾರೆ ನಮಗೆ. ಯಾರೋ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮನೆಯವರು. ವೆರಿ ಸಾರಿ, ಕೆಲವೊಂದ್ಸಲ ಸಂದೇಶಗಳು ನೀವು ಬೇಗ ಕಳಿಸಿದಾಗ ಮಿಸ್ ಆಗಿಬಿಡುತ್ತೆ. ಓಕೆ, ಈಗ ಓದ್ನಲ್ಲ, ಖುಷಿ ಆಯ್ತಾ? ಸಾಂಗ್ಸ್ ಅಂತೂ ಸೂಪರ್ ಮೇಡಮ್ ಅಂತ ಉಮೇಶ ಎಂ ದೇವರ ಚಿಕ್ಕನಹಳ್ಳಿಯಿಂದ ಮೆಸೇಜ್ ಮಾಡಿದರೆ ರಾಧಾಕೃಷ್ಣ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಜಿ ಎಸ್ ಚಂದನ ತರಬಾಳು ನಗರ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಯು ಎ ಇಂದ ನಮಗೆ ಮಾದೇವ ಕೊಪ್ಪಳ ಇಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ಪ್ಲೇಯಿಂಗ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅಂತ ಸಂದೇಶ ಬಂದಿದೆ ರಾಜೇಶ್ ಅವರಿಂದ. ದಿನೇಶ್ ಎಸ್ ಕೆ ಹೆಗ್ಗನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಸಿಗೋಣ 10 ಗಂಟೆಯ ಕಾರ್ಯಕ್ರಮ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಕೊನೆಯ ಗೀತೆಯಲ್ಲಿ ಆಗಿ ಪ್ರಸಾರ ಆಗ್ತಾ ಇದೆ ಈ ಸೊಗಸಾದ ಗೀತೆ ನಿಮಗೋಸ್ಕರ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಮಸ್ಕಾರ, ಶುಭೋದಯ, ಗ್ರೇಟ್ ಸ್ಯಾಟರ್ಡೆ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನಬಿಲ್ಲು. 10:02 ಈ ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೂಡಿಬಂದಂತಹ ಗೀತೆಗಳ ಸುತ್ತ ಸುತ್ತುವಂತಹ ಕಾರ್ಯಕ್ರಮ. ಅವುಗಳ ಸಂಭಾಷಣೆ ಆಗಿರಬಹುದು, ಅಥವಾ ಕಾವ್ಯ ವಸ್ತು ಆಗಿರಬಹುದು, ಅಥವಾ ಅಭಿನಯಿಸಿದಂತಹ ಚಿತ್ರರಾಗಿರಬಹುದು, ಇವರೆಲ್ಲರ ಬಗ್ಗೆ ಮಾತಾಡ್ತಾ ಈ ಒಂದು ಗಂಟೆಯ ಸಮಯ ನಮ್ಮದೇ ಆದಂತಹ ಕಾವ್ಯಾತ್ಮಕವಾದಂತಹ ಲೋಕದಲ್ಲಿ ಸಾಗುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಾಗಿದ್ರೆ ಇವತ್ತಿನ ವಿಶೇಷತೆ ಏನಿರಬಹುದು, ಯಾವ ವಿಶೇಷದ ಬಗ್ಗೆ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಪ್ರಸ್ತುತಪಡಿಸ್ತೀರಾ, ಅದಕ್ಕೆ ಸಂಬಂಧಪಟ್ಟಂತಹ ಯಾವ ಯಾವ ಹಾಡುಗಳನ್ನ ನೀವು ಪ್ರಸಾರ ಮಾಡ್ತೀರಾ ಅಂತ ನೀವು ಕೇಳೋದಾದ್ರೆ ಖಂಡಿತ ಮೊದಲನೇ ಹಾಡನ್ನ ಪ್ರಸಾರ ಮಾಡ್ತೀನಿ. ಯು ಕ್ಯಾನ್ ಟೇಕ್ ಅ ಗೆಸ್ ಏನ್ರ ಬಗ್ಗೆ ಮಾತಾಡ್ತಿರಬಹುದು ಅಂತ ಗೆಸ್ ಮಾಡಿ ನಮಗೆ ಹೇಳಬಹುದು ಅಂತ ಹೇಳ್ತಾ ಈ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಲ್ನಲ್ಲಿ ಪ್ಲೇ ಮಾಡ್ತಿರೋದು ನಾನು RJ ಅಶ್ವಥ ಮಲ್ನಾಡ್.

ರಘುವೀರ್ ಅವ್ರ ಬಗ್ಗೆ ಮಾತಾಡ್ತಿರ್ಬಹುದಾ, ಪ್ರಕೃತಿ ಬಗ್ಗೆ, ನೇಚರ್ ಬಗ್ಗೆ, ಪಕ್ಷಿಗಳ ಬಗ್ಗೆ, ಹೀಗೆ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದೀರಾ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಮೆಸೇಜಸ್ ಆ್ಯಂಡ್ ಫಾರ್ ಆಲ್ ಆಫ್ ಯುವರ್ ಥಾಟ್ಸ್. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋದು ಅಫ್ಕೋರ್ಸ್ ಪರಿಸರದ ಬಗ್ಗೆನೇ, ಪರಿಸರದ ಭಾಗವಾಗಿರುವಂತಹ ಪಕ್ಷಿಗಳ ಬಗ್ಗೆನೇ. ಪಕ್ಷಿಗಳಲ್ಲೇ ವಿಶಿಷ್ಟವಾಗಿರುವಂತಹ, ವಿಶೇಷವಾಗಿರುವಂತಹ, ನಮ್ಮೆಲ್ಲರಿಗೂ ಹಿಡಿಸುವಂತಹ ಒಂದು ಪಕ್ಷಿ ಬಗ್ಗೆ. ಯಾವುದಪ್ಪ ಪಕ್ಷಿ ಅದು ನಮ್ಮೆಲ್ಲರಿಗೂ ಹಿಡಿಸುತ್ತೆ ಅಂತಾರೆ. ಮಧುರವಾಗಿ ಯಾರಾದರೂ ಮಾತಾಡ್ತಾ ಇದ್ರೆ ಈ ಪಕ್ಷಿನ ರೆಫರೆನ್ಸ್ಗೆ ತರ್ತಾರೆ. ಸಖತ್ತಾಗಿ ಹಾಡ್ತಾ ಇದ್ರೆ ಏನಪ್ಪ ಈ ರೀತಿ ಹಾಡ್ತಾ ಇದೆಯಾ ಅವಳು, ಈ ಪಕ್ಷಿನೇ ಹಾಡ್ದಂಗಿದೆ ಅನಿಸುತ್ತೆ ಅಂತ ಹೇಳ್ತಾರೆ. ಒಟ್ಟಾರೆ ಈ ಪಕ್ಷಿ ನಾನೇನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ ಅದೇ ಪ್ರೀತಿಯ ಸ್ವರ, ವಸಂತದ ದೂತ. ಪ್ರಕೃತಿಯ ಅನೇಕ ಧ್ವನಿಗಳ ನಡುವೆ ನಮ್ಮ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುವ ಒಂದು ಮಧುರವಾದಂತಹ ಕಂಠ ಅದೇ ಕೋಗಿಲೆ. ಹರೀಶ್ ಅವರು ಮಲೇಶ್ವರಮಿಂದ ಸಂದೇಶ ಕಳಿಸಿದ್ರು, ಮೇಡಮ್ ಇವತ್ತು ಸುಮಾರು ಜನ ಸೆಲೆಬ್ರಿಟೀಸ್ಗಳ ಬರ್ತ್ಡೇ ಇದೆ, ಅವ್ರ ಬಗ್ಗೆ ಮಾತಾಡಲ್ವಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಅಂತ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಅಫ್ಕೋರ್ಸ್ ಮಾತಾಡಬಹುದು, ಬಿಕಾಸ್ ಸಿನಿಮಾ ಟ್ರಿವಿಯಾಸ್ಗಳ ಬಗ್ಗೆನೇ ಮಾತಾಡೋದು. ಬಟ್ ಐ ಫೀಲ್ ಒಂದು ಹಾಡಿನ ಹಿಂದೆ ಇರುವಂತಹ ಕಥೆಯ ಬಗ್ಗೆ ಅಥವಾ ಒಂದು ಆ ಹಾಡನ್ನು ಬರವಣಿಗೆ ಮಾಡಿದಾಗ ಆ ಕವಿ ಯೋಚಿಸ್ತಾರಲ್ಲ, ಲಿರಿಸಿಸ್ಟ್, ಆ ಒಂದು ಥಾಟ್ ಬಗ್ಗೆ ನಾವು ಮಾತಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಜನರಲಿ ನಾನು ಪ್ರೆಸೆಂಟ್ ಮಾಡುವಂತಹ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಇಂತಹ ಯೋಚನಾ ಲಹರಿಗಳೇ ಇರುತ್ತೆ ಹೊರತೆ ಅದ್ರ ಬಗ್ಗೆನೇ ಹೆಚ್ಚು ಫೋಕಸ್ ಮಾಡ್ತೀವಿ ನಾವು. ಸೊ ಇದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಗಿಲೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋಗಿಲೆ ಅಂದ ತಕ್ಷಣ ಕೋಗಿಲೆಯ ಹಾಡುಗಳು ಸುಮಾರು ನಮ್ಮ ತಲೆಯಲ್ಲಿ ಓಡ್ತಿರಬಹುದು. ಆ್ಯಂಡ್ ನಿಮಗೋಸ್ಕರ ನಾನು ಕೆಲವೊಂದು ಪ್ಲೇಲಿಸ್ಟ್ ಮಾಡಿ ಪ್ಲೇ ಮಾಡ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗುತ್ತಾ ಹೇಗೆ ಅಂತ ನೋಡಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಕಲಾ ಸಾಮ್ರಾಟ್ ಎಸ್ ನಾರಾಯಣರವರ ಸಾಹಿತ್ಯದಲ್ಲಿ ಈ ಒಂದು ಗೀತೆನ ಕೇಳಿದ್ರಿ. ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಗೂ ಹರಿಹರನ್ ಚಿತ್ರರವರ ಮ್ಯಾಜಿಕಲ್ ವಾಯ್ಸಲ್ಲಿ ಈ ಗೀತೆನ ಕೇಳಿದ್ರಿ. ಈ ತರಹ ಗೀತೆಗಳನ್ನೆಲ್ಲ ಕೇಳ್ತಾ ಇದ್ದಾಗ ನಮ್ಗೆ ಮನ್ಸಿಗೆ ಒಂದನ್ಸುತ್ತೆ, ಏನು ಹೇಳಿ, ಕೋಗಿಲೆ ಒಂದು ಪಕ್ಷಿ ಮಾತ್ರ ಅಲ್ಲ, ಅದು ನಮ್ಮ ಸಾಹಿತ್ಯದಲ್ಲಿ, ಕಾವ್ಯಗಳಲ್ಲಿ, ಹಾಡುಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಒಂದು ಭಾವನೆಯ ಸಂಕೇತನೇ ಆಗೋಗ್ಬಿಟ್ಟಿದೆ. ವಿಷ್ಣುವರ್ಧನ್ರವರ ಮಾಮರವೆಲ್ಲೋ ಕೋಗಿಲೆಲ್ಲೋ ಹಾಡಿನಿಂದ ಹಿಡಿದು ಇತ್ತೀಚೆಗೆ ಬಂದಂಥ ಹಾಡುಗಳವರೆಗೂ ಕೇಳಿದಾಗ ಕೋಗಿಲೆ ನಮ್ಮ ಮನಸ್ಸಿನ ಭಾವದಲ್ಲಿ ಒಂದಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಬಹುದು. ವಸಂತ ಋತು ಬರುವಾಗ ಕೋಗಿಲೆಯ ಸಿಹಿನಾದ ಕೇಳಿ ಬಂದರೆ ಪ್ರಕೃತಿನೇ ಹೊಸ ಉತ್ಸಾಹದಿಂದ ನಗುತ್ತಿರೋ ಹಾಗೆ ಅನಿಸುತ್ತೆ. ಅದಕ್ಕಾಗಿಯೇ ಕವಿಗಳು ಕೋಗಿಲೆಯನ್ನು ಪ್ರೀತಿಯ ದೂತನಾಗಿ ಅಥವಾ ದೂತಿಯಾಗಿ ವರ್ಣಿಸಿದ್ದಾರೆ. ಈ ಪ್ರೀತಿಯ ದೂತಿ ಅಥವಾ ದೂತ ಬರೀ ವಸಂತಕ್ಕೆ ಮಾತ್ರ ಅಲ್ಲ, ಒಂದು ಹೆಣ್ಣು ಅವಳ ಜೀವನದ ತುಂಬ ಮುಖ್ಯವಾದ ಭಾಗ ಅಂತ ಹೇಳಿದ್ರೆ ಅವಳ ವೈವಾಹಿಕ ಜೀವನಕ್ಕೆ ಕಾಲಿಡೋದು ಅಲ್ವಾ, ದಾಂಪತ್ಯ ಜೀವನಕ್ಕೆ ಕಾಲಿಡೋದು. ಅಂಥ ಸಮಯದಲ್ಲಿ ಅವಳ ಸ್ನೇಹಿತರೆಲ್ಲರೂ ಅವಳನ್ನು ಕೂಡಿ ರೇಗಿಸಿದಾಗ, ಚೇಳಿಸಿದಾಗ, ಹಾಡಿದಾಗ ಎಷ್ಟು ಚೆಂದ ಅನಿಸುತ್ತೆ. ಈ ಹಾಡಿನ ಕೇಳಿ. ಈ ಹಾಡಿನ ಎರಡನೆಯ ಪಲ್ಲವಿಯಲ್ಲಿ ಈ ಒಂದು ನಾ ಹೇಳಿದಂತಹ ಭಾವನೆಗಳು ಅಲ್ಲಿ ನಿಮಗೆ ತೋರ್ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಕೇಳಿ ಈ ಸಾಂಗ್ನ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ.

ಆಕಾಶವಾಣಿ ಸಮಯವಾಗಿದೆ 10:31. ಈ ಸಮಯದಲ್ಲಿ ಕೋಗಿಲೆಯ ಪ್ರೀತಿಯ ಗೀತೆಗಳನ್ನ ಕೇಳ್ತಾ ಇದ್ರ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಕನ್ನಡ ಸಿನಿಮಾಗಳಲ್ಲಿ ಕೋಗಿಲೆಗೆ ವಿಶೇಷವಾದಂತಹ ಸ್ಥಾನವಿದೆ. ನಾಯಕಿಯ ಮಧುರವಾದಂತಹ ಧ್ವನಿಯನ್ನ ಕೋಗಿಲೆಗೆ ಗಾಯನಕ್ಕೆ ಹೋಲಿಸೋದು ಸಾಮಾನ್ಯ. ಜೊತೆಗೆ ಪ್ರೇಮದ ಮೊದಲ ಸ್ಪರ್ಶ, ನೆನಪುಗಳ ಮಧುರತೆ, ವಿರಹದ ನೋವು ಇವೆಲ್ಲವನ್ನ ಕೂಡ ಕೋಗಿಲೆಯ ಸ್ವರದ ಮೂಲಕ ಚಿತ್ರಿಸಿದ್ದಾರೆ. ಈಗ ತಾನೇ ಕೋಗಿಲೆ ಕಂಠದ ಗಾಯಕಿ ಎಸ್ ಜಾನಕಿರವರ ಧ್ವನಿಯಲ್ಲಿ ಸೊಗಸಾದ ಗೀತೆಯನ್ನ ಮಣ್ಣಿನ ದೋಣಿ ಚಿತ್ರದಿಂದ ನೀವು ಕೇಳಿದ್ರಿ. ಈ ಕೋಗಿಲೆಯ ಹಾಡು ಕೇಳಿದಾಗ ಕೆಲವರಿಗೆ ತಮ್ಮ ಬಾಲ್ಯದ ನೆನಪು ಮೂಡುತ್ತೆ, ಕೆಲವರಿಗೆ ಮೊದಲ ಪ್ರೀತಿಯ ಕ್ಷಣಗಳು ನೆನಪಾಗುತ್ತೆ, ಮತ್ತೊಬ್ಬರಿಗೆ ದೂರವಾದವರ ನೆನಪು ಮನಸ್ಸನ್ನ ತಟ್ಟುತ್ತೆ. ಅದಕ್ಕೆ ಕೋಗಿಲೆಯ ಧ್ವನಿ ಕೇವಲ ಸಂಗೀತವಲ್ಲ, ಅದು ಭಾವನೆಗಳ ಭಾಷೆ.

ನಮ್ಮ ಕನ್ನಡದ ಹೆಮ್ಮೆ ಕೊಡಗಿನ ಪ್ರೇಮಾರವರ ಈ ಒಂದು ಕ್ಯೂಟ್ ಕ್ಯೂಟ್ ಲುಕ್ಕಲ್ಲಿ ಎಷ್ಟು ಚೆನ್ನಾಗಿ ಕಾಣೋರಲ್ಲ ಈ ಫಿಲಂ ಪೂರ. ಈ ನಾ ಕೋಗಿಲೆಯ ಬಗ್ಗೆ ಮಾತಾಡೋದಾದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಕಡೆಗೆ ಒಂದು ಸ್ವಲ್ಪ ನಾವು ಹೋಗಬೇಕಾಗುತ್ತೆ. ಕೋಗಿಲೆ ಆ್ಯಂಡ್ ಸಂಸ್ಕೃತಿ, ಹೌ ಇಸ್ ಇಟ್ ರಿಲೇಟೆಡ್ ಅಂತ ಯೋಚನೆ ಮಾಡ್ತಿರಬಹುದು. ನೋಡಿ, ಸಂತೋಷ, ಆಶೆ ಮತ್ತು ಹೊಸ ಆರಂಭದ ಸಂಕೇತ ಕೋಗಿಲೆ. ಅದರ ಕಪ್ಪು ಬಣ್ಣಕ್ಕಿಂತ ಅದರ ಸಿಹಿ ಕಂಠವೇ ಜನರ ಮನಸ್ಸನ್ನು ಗೆದ್ದಿದೆ. ಇದು ನಮಗೆ ಒಂದು ಸುಂದರ ಸಂದೇಶವನ್ನು ನೀಡುತ್ತೆ. ನಮ್ಮ ಸೌಂದರ್ಯ ನಮ್ಮ ರೂಪದಲ್ಲಲ್ಲ, ನಮ್ಮ ಗುಣದಲ್ಲಿ ಮತ್ತು ನಮ್ಮ ಮಾತಿನಲ್ಲಿ ಇದೆ ಅಂತ. ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ ಸೌಂದರ್ಯ ನಮ್ಮ ರೂಪದಲ್ಲಿ ಅಲ್ಲ, ನಮ್ಮ ಗುಣದಲ್ಲಿ ಮತ್ತು ನಮ್ಮ ಮಾತಿನಲ್ಲಿ ಇದೆ ಅನ್ನೋದು. ಹೀಗಾಗಿ ಕೋಗಿಲೆ ಅಂದರೆ ಕೇವಲ ಒಂದು ಪಕ್ಷಿ ಅಲ್ಲ, ಅದು ಪ್ರೀತಿಯ ಕವಿತೆ, ಪ್ರಕೃತಿಯ ಸಂಗೀತ ಮತ್ತು ಮನಸ್ಸಿನ ಮಧುರ ನೆನಪು. ಕೋಗಿಲೆಯ ಒಂದು ಕೂಗು ಸಾವಿರ ಮಾತುಗಳಿಗಿಂತ ಹೆಚ್ಚು ಹೃದಯವನ್ನು ತಟ್ಟಬಲ್ಲದು.

ಹೂಗಳು ವಸಂತವನ್ನ ಕಣ್ಣಿಗೆ ತೋರಿಸಿದ್ರೆ ಕೋಗಿಲೆ ತನ್ನ ಮಧುರ ಕಂಠದಿಂದ ವಸಂತವನ್ನ ಕಿವಿಗಳಿಗೆ ಕೇಳಿಸುತ್ತೆ. ಇನ್ನೇನು ವಸಂತ ಮುಗಿದು ಮಳೆಗಾಲ ಪ್ರಾರಂಭವಾಗೋ ಹೊತ್ತು. ಈ ಸಮಯದಲ್ಲಿ ಕೋಗಿಲೆಯ ಈ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈಗೊಂದು ಸೊಗಸಾದ ಗೀತೆನ ಕೇಳೋಣ. ಅದಾದ ನಂತರ ನಿಮ್ಮ ಸಂದೇಶಗಳನ್ನ ಓದುವಂತಹ ಸಮಯ ಆಗಿರುತ್ತೆ. ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಸೊಗಸಾದ ಗೀತೆ ನಿಮಗೋಸ್ಕರ.

0: ಕೋಗಿಲೆ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ರೆ ನಮ್ಗೆ ರೋಹಿತ್ ವರ್ಧನ್ ರವರು ಕಸ್ತೂರಿಬಾ ನಗರದಿಂದ ನಮ್ಗೆ ಟಾಪಿಕ್ ಇಷ್ಟ ಆಯ್ತು ಅಂತಿದ್ದಾರೆ. ಅನಂತ್ ಮೂರ್ತಿ ಅವರು ಶೃಂಗೇರಿಯಿಂದ.
1: ಈಗ ಕೋಗಿಲೆನ ಮರಳಿ ಗೂಡಿಗೆ ಕಳ್ಸೋದಕ್ಕೆ
0: ಬಂದೇ ಬಿಡ್ತು ಚಂಡಮಾರುತ,
1: ಬಿರುಗಾಳಿ ಪ್ರವಾಹ ಇನ್ನು ಏನಾಗಿದೆ,
0: ಇನ್ನೇನ್ ಮಳೆಗಾಲ ಆರಂಭ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಅಷ್ಟರಲ್ಲಿ ಚಂಡಮಾರುತ
1: ತುಂತುರು ಹನಿ ತರ ಬಂದಿದ್ದೀನಿ ಸ್ಟುಡಿಯೋ ಒಳಗೆ, ನೀವು ಕೇಳ್ತಾ ಇದೀರಾ ಆಕಾಶವಾಣಿ ಎಫ್ಎಂ.
0: ಏನು ಮುಂಗಾರು ತರ ಇದನ್ನ ನಾನು ಅನ್ಕೊಬೇಕು, ನಮ್ಮ ಬಿಸಿನೆಸ್ ಗಳನ್ನ ಅನ್ಕೊಬೇಕು.
1: ಹೌದು,
0: ಹೋಗ್ಲಿ ಬಿಡು, ನನ್ನ ಮೆಸೇಜಸ್ ಓದ್ತಾ ಇದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೀ.
1: ಯೆಸ್, ಕ್ಯಾರಿ ಆನ್.
0: ನಮಸ್ತೆ ಶುಭೋದಯ. ಕೋಗಿಲೆಯ ದನಿಯನ್ನ ಕೇವಲ ಹಾಡಿಗೆ ಮಾತ್ರವಲ್ಲ ಮಾತುಗಳಿಗೂ ಹೋಲಿಸಬಹುದು ಅನ್ನುವಂತೆ ಕೋಗಿಲೆಯ ದನಿಯ ಉದ್ಘೋಷಕಿ ಮಧುರ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ ಸಂದೇಶ ಕಳಿಸಿದ್ಕೆ ಯು ಮೇಡ್ ಮೈ ಡೇ. ಹಾಯ್ ಶುಧಾ, ಹೇಗಿದ್ದೀರಾ? ತಿಂಡಿ ಆಯ್ತಾ? ಖಂಡಿತ ಆಯ್ತು ನಂದು. ನಿಮ್ದು ಹೇಗಿದ್ದೀರಾ? ಶೋಭಾ ಶೆಟ್ಟಿ, ನಿಮ್ಮ ಮಾತು ನನಗೆ ಬಹಳ ಇಷ್ಟ ಆಯ್ತು. ಅವರಿಷ್ಟು ಪ್ರೀತಿಯಿಂದ ಕಳ್ಸಿದ್ದಾರೆ.
1: ಸಂದೇಶಗಳನ್ನ ಕಳ್ಸಿಕೊಡ್ತಾರೆ.
0: ಯಾ, ಅಂಡ್ ನೆಕ್ಸ್ಟ್ ಟೈಮ್ ಮಂಜುನಾಥ್ಗಿಂತ ನನಗೆ ಜಾಸ್ತಿ ಮೆಸೇಜ್ ಮಾಡಿ,
1: ಕಳ್ಸಿಕೊಡಿ, ನನಗೇನು ಸಮಸ್ಯೆ ಇಲ್ಲ.
0: ಅಂಡ್ ಹೆಬ್ಬಾಳದಿಂದ ರಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ.
1: ನಿಮ್ದು ಬೆಳಗ್ಗೆ ಟ್ರಾನ್ಸ್ಮಿಷನ್, ನಮ್ದು ಮಧ್ಯಾಹ್ನ ಟ್ರಾನ್ಸ್ಮಿಷನ್.
0: ಆಯ್ತು ಬಿಡಪ್ಪ, ಮೆಸೇಜ್ ಬಿಡುವು. ಸೊ ಎಲ್ಲಾ ಕೋಗಿಲೆಗಳು ಚೆನ್ನಾಗಿ ಹಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ರೆ ನಾಗರತ್ನ ಅವರು ರಾಜಾಜಿನಗರದಿಂದ ಥ್ಯಾಂಕ್ ಯು ನಾಗರತ್ನ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ತೀರ್ಥೇಶ್ ಅವರು ಹೇಳ್ತಾ ಇದ್ರೆ. ಜಿ ಎಸ್ ಚಂದನ ತರಬಾಳು ನಗರ ಚಿತ್ರದುರ್ಗದಿಂದ ಇವತ್ತಿನ ಕಾರ್ಯಕ್ರಮ ನಮಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ದಾಸನಪುರದಿಂದ ಮೆಸೇಜ್ ಮಾಡಿದ್ದಾರೆ. ಅಂಡ್ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದಿಂದ ಪದ್ಮಾ ಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಯ್ ಶ್ವೇತಾ, ಗುಡ್ ಮಾರ್ನಿಂಗ್, ಲಿಸನಿಂಗ್ ಟು ಯೋರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಗಿರೀಶ್ ಅವರು ಬೆಂಗಳೂರಿನಿಂದ ಥ್ಯಾಂಕ್ ಯು ಸೋ ಮಚ್ ಗಿರೀಶ್. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಮತ್ತೆ ಬೇಗ ಬನ್ನಿ ಅಂತಿದ್ದಾರೆ. ಖಂಡಿತ ಸರ್, ಬೇಗ ಬಂದೇ ಬರ್ತೀನಿ. ಆ್ಯಂಡ್ ಕೆಂಪರಾಜು ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇಲ್ಲಿ ಈಗ ಮಂಜುನಾಥ್ಗೆ ಬಾಯಿ ಕಟ್ಟದಂಗೆ ಆಗಿದೆ, ಹೇಳಬೇಕು ಅನ್ಸುತ್ತೆ, ಏನು ಹೇಳೋಕ್ಕಾಗ್ತಿಲ್ಲ.
1: ಅಂದ್ರೆ ನೆಕ್ಸ್ಟ್ ನಾವೇ ಮಾತಾಡ್ತೀವಲ್ಲ, ನೀವು ಮಾತಾಡ್ತೀವಿ.
0: ಕೋಗಿಲೆ ಹಾಡುಗಳು ಬಹಳ ಚೆನ್ನಾಗಿದ್ವು ಅಂತ ಈ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಉಷಾ ಅವರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಜೊತೆಗೆ ಮತ್ತೆ ಚಕ್ಕರ್ ಹಾಕ್ಬೇಡಿ ಅಂತಿದ್ದಾರೆ ಹರೀಶ್ ಅವರು. ಸರಿ ಇಲ್ಲ ಸರ್, ನಿಮಗೋಸ್ಕರ ಚಕ್ಕರ್ ಹಾಕಲ್ಲ, ನಾನು ಬಂದೇ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಪ್ರೀತಿಯ ಸಂದೇಶಕ್ಕೆ. ಜೊತೆಗೆ ಮಂಜುನಾಥ್ ಸರ್ಗೆ ಸ್ವಾಗತ ಕೋರಿ ಮೆಸೇಜ್
1: ಮಾಡಿ. ನಾನು ಕೂಡ ಸ್ವಾಗತ ಕೋರ್ತಾ ಇದ್ದೀನಿ ಮುಂದಿನ ಪ್ರಸಾರಕ್ಕೆ.
0: ಓಕೆ, ಸೊ ಮಂಜುನಾಥ್ ಅವ್ರಿಗೆ ವೆಲ್ಕಮ್ ಅಂತ ಹೇಳ್ತಾ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಆಗಿ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಪ್ರೋಗ್ರಾಮ್. ಮತ್ತೆ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಏನು ಮಾಡ್ತಿರ್ತೀರಾ? ಕೇಳ್ತಾ ಇರ್ತೀರಾ? ಕೇಳಿಸ್ತಾ ಇರ್ತೀರಾ 101.3 ಕನ್ನಡ ಕಾಮನಬಿಲ್ಲನ.

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ 11:03 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆಜೆ ಮಂಜುನಾಥು. ಆಪ್ಕೆ ಪಸಂದನ ಶುರು ಮಾಡುವಂತಹ ಹೊತ್ತು ಇದು. ಆಪ್ಕೆ ಪಸಂದಲ್ಲೇ ನಿಮ್ಮಿಷ್ಟದ ಗೀತೆಗಳನ್ನ ನೀವು ವಾಟ್ಸ್ಆ್ಯಪ್ ಮಾಡಬಹುದು. ವಾಟ್ಸ್ಆ್ಯಪ್ ಸಂಖ್ಯೆ 9489001013. ಯಾವ ಚಿತ್ರ, ಯಾವ ಗೀತೆ, ಹಾಗೆ ಎಲ್ಲಿಂದ ಸಂದೇಶ ಕಳ್ಸಿಕೊಡ್ತಾ ಇರೋದು ಅಂತ ಸಂದೇಶವನ್ನ ಕಳಿಸ್ಕೊಡಿ. ಮಿಸ್ ಮಾಡದೆ ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ. ಮಹದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರಿ ಹಾಗೂ ಮನೆಯವರು ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಚಿತ್ರದ ಹೆಸರು ಮೇರಾ ನಾಮ್ ಜೋಕರ್, ಹಾಡು ಜೀನಾಯಹ ಮರ್ನಾಯಹ. ಈ ಹಾಡನ್ನ ದಯವಿಟ್ಟು ಪ್ರಸಾರ ಮಾಡಿ ಅಂತಾದ್ರೆ ಖಂಡಿತ ನಿಮ್ಮಿಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 11:10 ಆಪ್ಕೆ ಪಸಂದಲ್ಲಿ ನಾವೆಲ್ಲರೂ ನಿಮ್ಮಿಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಬಹಳಷ್ಟು ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಕೇಳಿ ಜಲ್ತೆ ಹೇ ಜಿಸ್ಕೆ ಲಿಯೇ ಅನ್ನೋ ಗೀತೆ ಸುಜಾತಾ ಚಿತ್ರದಿಂದ. ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳಿದು ದಿವಾಕರ್ ಶಿನೋಯ್ ಮೂಡಬಿದ್ರಿಯಿಂದ.

ತಿಂಡಿ ಆಯ್ತು ಅಂತ ಸತೀಶ್ ಅವರು ಕೇಳ್ತಾ ಇದ್ರೆ, ತಿಂಡಿ ನಂದಾಯ್ತು ನಿಮ್ದಾಯ್ತಾ? ಖಂಡಿತ ನಿಮ್ಮಿಷ್ಟದ ಗೀತಿನ ಪ್ರಸಾರ ಮಾಡೋಣ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ನಗ್ತಾ ಇರಬೇಕು ಸದಾ ಕಾಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಎಸ್ ಆಫ್ ಕೋರ್ಸ್, ಸದಾ ನಗ್ತಾ ಇರ್ಬೇಕು ನೋಡಿ, ಚಿಂತೆಗಳನ್ನೆಲ್ಲ ಮರೆತು ನಗು ಒಂದೇ ಚಿಂತೆಗೆ ಮದ್ದು. ಮೂರ್ತಿ ಕಲ್ಲಹಳ್ಳಿಯಿಂದ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿದರೆ, ಇಟ್ಸ್ ಆಲ್ ಟೈಮ್ ಫೇವ್ರೇಟ್ ಆಫ್ ಪ್ರತಿಯೊಬ್ಬರು ಕೂಡ. ಮೊನ್ನೆಯಷ್ಟೇ ಎಸ್ ಪಿ ಬಿ ಸರ್ ಬರ್ಡೇ ಆಯಿತು. ಯಾವ ಹಾಡು? ಬಹುತ್ ಪ್ಯಾರ್ ಕರ್ತೆ ಹೇ, ಕೇಳಿ ಎಂಜಾಯ್ ಮಾಡಿ. ಬಹುತ್ ಪ್ಯಾರ್ ಕರ್ತೆ ಹೇ ತುಮಕೋ ಸನಂ.

0: ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ

0: ಎಸ್ ಮ್ಯೂಸಿಕ್ ಕಲೀನು ನಿಮ್ದೆ ಮಾಜಿ ಕಲೀನು ನಿಮ್ದೆ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3 ಎಫ್ಎಂ. ಸಮಯ 11:20 ಆಪ್ಕೆ ಪಸಂದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ದೀಪರಿತ್ತಿ ಹಾವೇರಿಯಿಂದ ನನಗಾಗಿ ಒಂದು ಹಾಡನ್ನ ಪ್ರಸಾರ ಮಾಡಬಹುದು ಅಂತ ಕೇಳ್ತಾದ್ರೆ ಖಂಡಿತ ಪ್ರಸಾರ ಮಾಡೋಣ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳ್ತಾ ಇರೋದು ಯಾರು ಪ್ರವೀಣ್ ಮಾಧವಿ ಉಳ್ಳೆಕಟ್ಟೆಯಿಂದ. ಜನಾರ್ ಪ್ರಸಾದ್ ಅವರು ಕೂಡ ರಾಜಾಜಿನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುಣ ಅಂತ ಇದ್ರೆ ವೆರಿ ಗುಡ್ ಮಾರ್ನಿಂಗ್. ಶುಭೋದಯ ಸರ್, ನನಗೆ ಈ ಒಂದು ಹಾಡನ್ನ ಕೇಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ, ಪ್ರಸಾರ ಮಾಡಬಹುದಾ ಅಂತ. ಉಷಾ ಅವರು ನಾಗರಬಾವಿಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನಂತರ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಮಂಜೇಶ್ವರ ಕಾಸರಗೋಡ್ನಿಂದ ಒಂದು ರಿಕ್ವೆಸ್ಟೆಡ್ ಗೀತೆಯನ್ನು ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಯದ ಅಭಾವ ಇದೆ, ಒಂದು ಗಂಟೆಯಲ್ಲಿ ಎಷ್ಟು ಹಾಡುಗಳನ್ನ ಪ್ರಸಾರ ಮಾಡೋಕ್ಕಾಗುತ್ತೆ ಹೇಳಿ. ಮಂಗಳೂರಿನಿಂದ ದೀಪಕ್ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನನಗೆ ಮೇರೆ ಸಪ್ಪು ನೋಕಿ ರಾಣಿ ಕಬ್ಬ ಆಯಿಗೀತು ಅನ್ನೋ ಹಾಡನ್ನ ಪ್ರಸಾರ ಮಾಡಬಹುದಂತ ಕೇಳ್ತಾ ಇದ್ದಾರೆ. ಬಹಳ ಇಷ್ಟ ಅಂತೆ ಈ ಹಾಡು ಅವ್ರಿಗೆ. ಸೊ ಕೇಳಿ, ಎಂಜಾಯ್ ಮಾಡಿ, ಕೇಳಿ ನಿಮ್ಮವರಿಗೂ ಕೇಳಿಸಿ. ಮೀರಿ ಸಪ್ಪು ನೋಕಿ ರಾಣಿ, ನಿಮ್ಮ ಕನಸಿನ ರಾಣಿ ನಿಮ್ಮ ಬದುಕಿಗೂ ಬರಲಿ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಸಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸ್ನೇಹಿತರೆ, ನಿಮಗೆ ಅಡುಗೆ ಮಾಡಕ್ಕೆ ಬರುತ್ತಾ? ನೀವು ಅಡುಗೆಯಲ್ಲಿ ಎಕ್ಸ್ಪರ್ಟಾ? ಯಾವುದಾದ್ರೂ ವೆರೈಟಿಯಾದ ರುಚಿಯಾದ ಡಿಶ್ ನಿಮಗೆ ಗೊತ್ತಾ? ಹಾಗಾದರೆ ನಿಮಗೊಂದು ವಿಶೇಷವಾದ ವೇದಿಕೆ ಇದೆ. ಪ್ರತಿದಿನ ಮಧ್ಯಾಹ್ನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮಧ್ಯಾಹ್ನ 1 ಗಂಟೆಗೆ ಕರೆಯಲ್ಲಿ ಕೈರುಚಿ ಅಂತ ಸ್ಪೆಷಲ್ ಕಾರ್ಯಕ್ರಮ ಇದೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ರೆಸಿಪಿಯನ್ನು ಹಂಚ್ಕೋಬಹುದು. ಇವತ್ತು ಕರೆ ಮಾಡೋದಕ್ಕೆ ಯಾರು ರೆಡಿ ಇದ್ದೀರಾ? ನೀವು ರೆಡಿ ಇದ್ರೆ ಈಗಲೇ ಒಂದು ಮೆಸೇಜ್ ಹಾಕಿ, ಖಂಡಿತ 1 ಗಂಟೆಗೆ ನಾನೇ ಕರೆ ಮಾಡ್ತೀನಿ. ನೀವು ಕೂಡ ಕರೆ ಮಾಡಬಹುದು, ಒಂದು ಸ್ಪೆಷಲ್ ರುಚಿಯಾದಂತಹ ರೆಸಿಪಿನ ಇಬ್ರು ಹಂಚ್ಕೋಬಹುದು. ನೋಡೋಣ ಇವತ್ತು ಯಾರು ಕಾಲ್ ಮಾಡ್ತಾರೆ, ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾರೆ, ಹಂಚ್ಕೋತಾರೆ ಅಂತ. ಆಪ್ಕಿ ಪಸಂದಲ್ಲಿ ನಿಮಿಷ್ಟದ ಗೀತೆಗಳು.

ಇಷ್ಟೊತ್ತು ಕೇಳ್ತಾ ಇದ್ರಿ, ಸಮಯ ಆಗ್ತಾ ಇದೆ 11:30. ಬಹಳಷ್ಟು ಜನ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ, ಖಂಡಿತ ನಿಮ್ಮಿಷ್ಟದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ದೇವಿ ಸಿಂಗ್ ಸರೋಜೋ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸಿಂಧಿರರು ಸುರೇಶ್ ಬಳೂಟಗಿಯಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ನುಂಕಪ್ಪ ಕಾಂಬಳೆ ಮೊಣಕಾಲ್ಮೂರಿನಿಂದ, ಶಾಂತಿನಿ ಹಾಸನದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾನಾರಾಯಣ್ ಬೆಂಗಳೂರಿನಿಂದ, ಮಂಜುನಾಥ್ ಲಗ್ಗೆರೆಯಿಂದ. ಖಂಡಿತ ನಿಮಿಷದ ಗೀತೆಗಳನ್ನ ಪ್ರಸಾರ ಮಾಡೋಣ. ಸಮಯ ಆಗ್ತಾ ಇದೆ 11:30. ಈಗ ಕೇಳೋಣ ಸ್ಟಂಪ್ಡ್, ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ. ಅದಾದ ನಂತರ ಯಾದವ್ ಕೆ ಭಾರತ್ ಕಾರ್ಯಕ್ರಮ ಮುಂದುವರಿಯುತ್ತೆ.

0: Dumped is a BBC Sport production for the BBC World Service in association with ABC and Akashvani.
1: Musically yours, Akashvani FM Rainbow. 101.9 Musically yours.
2: ಸಮಯ 11:47 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 ಎಫ್ಎಂ. ಆಪ್ಕಿ ಪಸಂದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಬಹಳಷ್ಟು ಸಂದೇಶಗಳು ಬಂದಿದೆ. ಆ ಗೀತೆಯನ್ನು ಪ್ರಸಾರ ಮಾಡಬಹುದಾ, ಈ ಗೀತೆಯನ್ನು ಪ್ರಸಾರ ಮಾಡಬಹುದಾ, ಇದು ನನ್ನ ನೆಚ್ಚಿನ ಗೀತೆ ಮಿಸ್ ಮಾಡದೆ ಪ್ರಸಾರ ಮಾಡಿ ಅಂತ ಇದ್ರೆ, ಬಟ್ ಅನ್ಫಾರ್ಚುನೇಟ್ಲಿ ಸಮಯದ ಅಭಾವ ಇರೋದ್ರಿಂದ ಆದಷ್ಟು ಸೆಲೆಕ್ಟೆಡ್ ಗೀತೆಗಳನ್ನಷ್ಟೇ ಪ್ರಸಾರ ಮಾಡೋಕ್ಕಾಗ್ತಾ ಇರೋದು. ಈಗ ಕೇಳಿ ಜೋಜೀತಾ ವಹಿ ಸಿಕಂದರ್ ಅನ್ನೋ ಚಿತ್ರದ ಪ್ರಸಿದ್ಧ ಪ್ರೇಮ ಗೀತೆ ಪೆಹಲಾ ನಶಾ. ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋದು ಈ ಹರಿಹರನ್ ವಿಜ್ಞಾನನಾಗಿರದಿಂದ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
2: ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ನಾನ್ ಸಖದಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಜೇನ್ರಿ ಅಪರೂಪ ಆಗೋಗಿದ್ರ? ಮೆಸೇಜ್ ಕಳ್ಸೋ ತುಂಬಾ ರೇರ್ ಆಗ್ಬಿಡಿದೆ ಈಗ. ಓಲ್ಡ್ ಈಸ್ ಗೋಲ್ಡ್ ಹಾಡುಗಳು ಚೆನ್ನಾಗಿದೆ ಅಂತ ಕೆಂಪರಾಜು ಅವರು ಮೈಸೂರಿನಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ ಶುಭೋದಯ ಮಂಜುನಾಥ್, ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತ ಇದ್ದಾರೆ. ಮತ್ತಷ್ಟು ಜನ ಸಂದೇಶಗಳನ್ನ ಕಳ್ಸಿಕೊಡಿದ್ರ ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಸಮಯದ ಅಭಾವ ಇದೆ, ಹಾಗಾಗಿ ಕೆಲವೊಂದಷ್ಟು ಗೀತೆಗಳನ್ನ ಮಾತ್ರ ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಯಿತು. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ರಾಮ್ ತೇರಿ ಗಂಗಾ ಮೈಲಿ ಚಿತ್ರದಾಗಿದೆ. ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದು ರಾಹುಲ್ ರೇವತಿ, ಗಣೇಶ್ ಪೇಟೆ ಹುಬ್ಬಳ್ಳಿಯಿಂದ. ಕೇಳಿ, ಎಂಜಾಯ್ ಮಾಡಿ. ಆಪ್ಕಿ ಪಸಂದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

0: ಸಮಯ ಆಗ್ತಾ ಇದೆ 12 ಗಂಟೆ. ಈಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದೊಂದಿಗೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ UGCET ಫಲಿತಾಂಶವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಪ್ರಕಟಿಸಲಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಬೆಂಗಳೂರಿನಲ್ಲಿ ಸದ್ಯ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ಬಳಿಕ ವಿದ್ಯಾರ್ಥಿಗಳು CET.karnataka.gov.in /KEA ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು. ಮೈಸೂರು ಸುಂದರ ನಗರವಾಗಿದ್ದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಅಗತ್ಯ ಸಹಕಾರ ನೀಡಲಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಕಾರಂಜಿ ಕೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಜೊತೆ ದೇಸಿ ತಳಿ ಗಿಡ ನೆಟ್ಟು ಅವರು ಮಾತನಾಡಿದರು. ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಕನ್ನಡಿಗರ ಮನದಲ್ಲಿ ಅಮರರಾಗಿರುವ ಚಿಕ್ಕವೀರರಾಜೇಂದ್ರ ಕೃತಿಗಾಗಿ ಜ್ಞಾನಪೀಠ ಪಡೆದ ಹಿರಿಯ ಸಾಹಿತಿ ಸಣ್ಣ ಕಥೆಗಳ ಜನಕ ಡಾ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಮೇರು ಸಾಹಿತಿಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಭೌತ ವಿಜ್ಞಾನಿ ಶಿಕ್ಷಣ ತಜ್ಞರಾಗಿದ್ದ ಪದ್ಮಭೂಷಣ ಡಾ ಎಚ್ ನರಸಿಂಹಯ್ಯ ಅವರ ಜನ್ಮದಿನವೆಂದು ಎಚ್ ನರಸಿಂಹಯ್ಯ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಕಟ್ಟಿಬೆಳೆಸಿದವರು. ಹೋರಾಟದ ಹಾದಿ ಆತ್ಮಕಥೆಯ ಮೂಲಕ ಜನಮಾನಸವನ್ನು ವೈಜ್ಞಾನಿಕ ಚಿಂತನೆಯತ್ತ ಸೆಳೆದ ಮಹಾನುಭಾವರ ಸ್ಮೃತಿಗೆ ಅನೇಕ ಗಣ್ಯರು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯನ್ನು ಸಮರ್ಥವಾಗಿ ಜಾರಿಗೆ ತಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಪುಣ್ಯಸ್ಮರಣೆ ಇಂದು. ಭೂ ಸುಧಾರಣೆ, ಹಿಂದುಳಿದ ವರ್ಗಗಳ ಸಬಲೀಕರಣ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ಕೈಗೊಂಡ ದೂರದೃಷ್ಟಿಯ ನಿರ್ಧಾರಗಳು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಸ್ಮರಿಸಿದ್ದಾರೆ. ಗ್ರಾಮೀಣ ಭಾರತದಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಗಡಿಗಳ ಆರೋಗ್ಯವನ್ನು ರಕ್ಷಿಸುವಲ್ಲಿ ಜಾಗತಿಕ ಶಕ್ತಿಯಾಗಿ ಕೀಟ ನಿರ್ವಹಣೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಕೀಟ ದಿನದ ದಶಮಾನೋತ್ಸವ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥ ಹಾಗೂ ಪ್ರಾಧ್ಯಾಪಕ ಡಾ ಮಹಾಬಲೇಶ್ವರ್ ಗಣಪತಿ ಹೆಗಡೆ.
2: ಜಗತ್ತಿನಲ್ಲಿ ಬಯೋಮಾಸ್ ವೈಸ್ ಡೈವರ್ಸಿಟಿ ವೈಸ್ ಜಾಸ್ತಿ ಇರುವಂತಹ ಒಂದು ಪ್ರಾಣಿ ಅಂದ್ರೆ ಕೀಟ. ಪರಿಕರಕ್ಕೆ ನಮ್ಮ ವಸ್ತುಗಳಿಗೆ ಹಾನಿಯನ್ನುಂಟು ಮಾಡುವಂತಹ ಈ ಗೊರಲೆ ತಗೊಂಡ್ರೆ ಹಲವೊಂದು ಬೆಳೆಗಳ ನಾಶ ಮಾಡುವಂತಹ ಕೀಟಗಳು ಕಂಡು ಬರ್ತವೆ. ಕೀಟಗಳು ಅಂದ್ರೆ ಹಾನಿಕಾರಕ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಅವು ಎಷ್ಟು ಹಾನಿ ಮಾಡ್ತಾವಲ್ಲ ಅದ್ರ 10 ಪಟ್ಟು

0: ನಮಗ್ ಒಳ್ಳೇದನ್ನ ಮಾಡ್ತವೆ. ಬಯೋಮಾಸ್ ವೈಸ್, ಡೈವರ್ಸಿಟಿ ವೈಸ್, ಪಾಲಿನೇಷನ್ ವೈಸ್ ಮ್ಯಾನೇಜ್ ಮಾಡುವ ಮುನ್ನ ಹಾನಿ ಆಗದೆ ಇರಲಿ, ಒಳ್ಳೆಯ ಕೀಟಕ್ಕೆ ಹಾನಿ ಆಗದೆ ಇರಲಿ, ಕೀಟ ಪೀಡೆಗಳ ತಹಬದಿಗೆ ತರುವುದರಿಂದ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿ ಕೂಡ ಆಗದೆ ಅದನ್ನು ತಹಬದಿಗೆ ತಂದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ.
1: ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಆಹಾರ ಪದಾರ್ಥಗಳನ್ನು ಪ್ಯಾಕ್ ಮಾಡಲು ಅಥವಾ ಬಡಿಸಲು ಪತ್ರಿಕೆಗಳ ಬಳಕೆಯನ್ನು ತಕ್ಷಣವೇ ನಿಲ್ಲಿಸುವಂತೆ ಎಲ್ಲ ಆಹಾರ ವ್ಯಾಪಾರ ನಿರ್ವಾಹಕರಿಗೆ ನಿರ್ದೇಶನ ನೀಡಿದೆ. ಕೊಡಗಿನ ಪೊನ್ನಂಪೇಟೆಯ ತಿತಿಮತಿ ಬಳಿ ಕೋಣನಕಟ್ಟೆಯಲ್ಲಿ ಕಾಫಿ ತೋಟ ವೀಕ್ಷಿಸುತ್ತಿದ್ದ ನಾಲ್ವರ ಮೇಲೆ ಕಾಡಾನೆ ದಾಳಿ ನಡೆಸಿದೆ. ನಿವೃತ್ತ ಐಜಿಪಿ ಅಣ್ಣಳಮಾಡ ಸುನೀಲ್ ಅಚ್ಚಯ್ಯ ಅವರ ಪತ್ನಿ 61 ವರ್ಷದ ಸಂಧ್ಯಾ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಶಾಸಕ ಎಎಸ್ ಪೊನ್ನಣ್ಣ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗುಜರಾತ್ ರಾಜ್ಯದ ಅಹಮದಾಬಾದಿನ ಏಕಾ ಅರೇನಾದಲ್ಲಿ ಆರಂಭಗೊಂಡ ಚೊಚ್ಚಲ ಆವೃತ್ತಿಯ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಯೋಗಪಟುಗಳು ಮೊದಲ ದಿನವೇ 6 ಪದಕಗಳ ಪೈಕಿ 5 ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
3: ಜಿಂದಗಿ ಪರೀಕ್ಷಾ ಕೆ ಲಿಯೆ ನಹಿ ಹೈ, ಹಮಾರೆ ಜೀವನ್ ಕೊ ಬನಾನೆ ಕೆ ಲಿಯೆ ಶಿಕ್ಷಾ ಏಕ್ ಮಾಧ್ಯಮ ಹೈ.
2: ಪರೀಕ್ಷಾ ಸೆ ಜುಡೆ ಕಿಸಿ ಭೀ ಪ್ರಶ್ನ ಯಾ ಸಮಸ್ಯಾ ಕೆ ಸಮಾಧಾನ ಹೇತು NCPCR ದ್ವಾರಾ ಆಯೋಜಿತ ಲೈವ್ ಸ್ಟ್ರೀಮಿಂಗ್ ಸೆಷನ್ ಮೇ ವಿಶೇಷಜ್ಞೋ ಸೆ ಸೀಧೆ ಬಾತ್ಚೀತ್ ಕರೆ, ಜೋ ಕಿ 23 ಅಪ್ರೈಲ್ ಸೆ ಲಗಾತಾರ್ ಚಲ್ ರಹೆ ಹೈ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರೆ.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಶುಭ ಮಧ್ಯಾಹ್ನ ಸಮಯ 1:02 ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಕರಿಯಲ್ಲಿ ಕೈರುಚಿಯನ್ನು ಶುರು ಮಾಡುವಂತಹ ಸಮಯ. ಇವತ್ತಿನ ಕೈರುಚಿಯಲ್ಲಿ ಯಾವ ಪದಾರ್ಥ ಇರುತ್ತೆ ಅಂತ ಗೆಸ್ ಮಾಡ್ತಾ ಇರ್ತೀರಾ? ಇವತ್ತು ನಾವು ಹೇಳ್ತಾ ಇರೋದು, ತಿಳಿಸಿಕೊಡ್ತಾ ಇರುವಂತಹ ರೆಸಿಪಿ, ಮಾವಿನಕಾಯಿ ತೊಕ್ಕು. ಅಗಷ್ಟು ಕುಕ್ಕರಿಂದ ತೆಗೆದಿರೋ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ಹಾಗೆ ಖಾರವಾಗಿರುವಂಥ ಮಾವಿನಕಾಯಿ ತೊಕ್ಕು ಹಾಕೊಂಡು ತಿಂತಾ ಇದ್ರೆ ಆಹಾ, ನೆನೆಸ್ಕೊತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಇವತ್ತಿನ ಕರಿಯಲಿ ಕರಿಷಿ ಕಾರ್ಯಕ್ರಮದಲ್ಲಿ ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಕೇಳ್ತಾರೆ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

ನೆನ್ನೆಷ್ಟೇ ನಮ್ಮ ಹೆಂಡತಿ ಮಾಡಿಕೊಟ್ರು, ಅದನ್ನು ತಿಂದೆ ನಾನು. ಮಾವಿನಕಾಯಿ ತುಕ್ಕನ್ನ ಅಂತ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ ಕಿರಣ್ ಅವರು ಬೆಂಗಳೂರಿನಿಂದ. ಸಮಯ 1 ಗಂಟೆ 5 ನಿಮಿಷ, ಕರಿಯಲೆ ಕರಿಚಲೆ ನಾವು ಸಾಕ್ತಾ ಇದ್ದೀವಿ. ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅನ್ನೋದಾದರೆ, ಹುಳಿ ಮಾವಿನಕಾಯಿ 1-4 ಇದ್ರೆ ಸಾಕು, ಉಪ್ಪು ರುಚಿಗೆ ತಕ್ಕಷ್ಟು, 2 ಚಮಚ ಮೆಂತ್ಯ, 2 ಚಮಚ ಸಾಸಿವೆ, 50 ಗ್ರಾಮ್ ಹಾಕಿದ್ರೆ ಸಖತ್ ಖಾರ ಆಗುತ್ತೆ. ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಳ್ಳುಳ್ಳಿ, 1-2 ಗಡ್ಡೆ 3 ಗಡ್ಡೆ ಇದ್ರೆ ಸಾಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಇದ್ರೆ ಸಾಕು. ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು. ಮೊದಲಿಗೆ ಹೇಗೆ ಮಾಡೋದು ಇದನ್ನಂತ ತಿಳ್ಕೊಳ್ಳೋದಾದ್ರೆ, ಮಾವಿನಕಾಯಿನ ಚೆನ್ನಾಗಿ ತೊಳಿಬೇಕು. ತೊಳೆದು ಒರೆಸಿ ಅದನ್ನು ನಾವು ಕಾಯಿ ತುರಿತೀವಲ್ಲ, ಒಂದು ಇದು ಬರುತ್ತಲ್ಲ, ಅದರಲ್ಲಿ ಮಾವಿನಕಾಯಿನ ತುರ್ಕೊಳ್ಳಿ. ಮೆಂತ್ಯ ಮತ್ತು ಸಾಸಿವೆನ ಹುರಿದು ಪುಡಿ ಮಾಡಿಕೊಳ್ಳಿ. ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೊಳ್ಳಿ. ಈಗ ತುರಿದ ಮಾವಿನಕಾಯಿನ ಬಾಣಲಿಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೈ ಆಡಿಸ್ತಾ ಬೇಯಿಸಿ. ಮಾವಿನಕಾಯಿ ಮೃದುವಾಗಿ ಅದರಲ್ಲಿದ್ದಂಥ ನೀರಿನ ಅಂಶ ಆರಿ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ. ಸುಮಾರು 5-7 ನಿಮಿಷ ಹುರಿರಿ. ಮಾವಿನಕಾಯಿ ತುರಿ ಬೆಂದ ನಂತರ ಉರಿ ಕಡಿಮೆ ಮಾಡಿ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ, ಅರಿಶಿನ, ಸಾಸಿವೆ ಪುಡಿ, ಮೆಂತ್ಯ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಸಾಲೆಗಳು ಒಂದಕ್ಕೊಂದು ಹೊಂದ್ಕೊಂಡ ಮೇಲೆ ಬೆಲ್ಲದ ಪುಡಿಯನ್ನು ಕೂಡ ಸೇರಿಸಿ, ಬೆಲ್ಲ ಆದರೂ ಹಾಕಬಹುದು, ನೀವು ಸಕ್ಕರೆ ಆದರೂ ಹಾಕಬಹುದು, ದಟ್ಸ್ ಆಪ್ಷನಲ್, ನಿಮ್ಮಿಷ್ಟ. ಬೆಲ್ಲ ಅಥವಾ ಸಕ್ಕರೆ ಕರಗಿ ಇಡೀ ಮಿಶ್ರಣ ಬಾಣಲೆಯಲ್ಲಿ ತಳ ಬಿಟ್ಟು ಎಣ್ಣೆ ಮೇಲಕ್ಕೆ ತೆಲುವಾಗ ಗ್ಯಾಸನ್ನು ಆಫ್ ಮಾಡಿ. ಸ್ವಲ್ಪ ಹೊತ್ತು ಆ ಮಾವಿನಕಾಯಿ ತೊಕ್ಕು ತಣ್ಣಗಾಗೋದಿಕ್ ಬಿಡಿ. ಈಗ ನಿಮ್ಮ ಬಿಸಿ ಬಿಸಿ ಮಾವಿನಕಾಯಿ ತೊಕ್ಕು ತಿನ್ನೋದಕ್ಕೆ ರೆಡಿ. ತೊಕ್ಕು ಪೂರ್ತಿ ತಣ್ಣಗಾದ ಮೇಲೆ ತೇವಾಂಶ ಇಲ್ಲದೇ ಇರುವಂತಹ ಯಾವ್ದಾದ್ರು ಗ್ಲಾಸ್ಗಾಗಿರ್ಲಿ ಅಥವಾ ಯಾವ್ದಾದ್ರು ಬಾಕ್ಸ್ಗಾಗಲಿ ಹಾಕೊಂಡು ಗಾಳಿ ಆಡದ ರೀತಿ ನೀವು ಇಟ್ಕೋಬಹುದು. ಇದನ್ನ ಫ್ರಿಜ್ಜಲ್ಲಿ ಇಟ್ಟರೆ ಹತ್ತಿರ 2-3 ತಿಂಗಳವರೆಗೂ ನೀವು ಹಾಗೆ ಇಟ್ಕೋಬಹುದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ, ಇಲ್ಲ ಹೊರಗಡೆ ಇಟ್ಕೊಂಡ್ರೆ 1 ತಿಂಗಳವರೆಗೂ ನೀವು ಇಟ್ಕೊಂಡು ಯೂಸ್ ಮಾಡ್ಕೊಂಡು ತಿನ್ಬಹುದು. ಇದಾಗಿತ್ತು ಇವತ್ತಿನ ಕರಿಯಲ್ಲಿ ಕೈರುಚಿಯ ಸ್ಪೆಷಲ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸಮಯ ಆಗ್ತಾ ಇದೆ 1:10. ಈಗ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000ಕ್ಕೂ ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ವಾರ್ತೆಗಳ ವಿವರ. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ನವದೆಹಲಿಯಲ್ಲಿಂದು ತ್ಯಾಗರಾಜ್ ಕ್ರೀಡಾ ಸಂಕೀರ್ಣದಲ್ಲಿ ವಿಕಸಿತ ಭಾರತಕ್ಕಾಗಿ ಯುವ ಸಮುದಾಯ ಮೈ ಭಾರತ್ ಯುವ ಸಮಾವೇಶವನ್ನು ಆಯೋಜಿಸಿದೆ. ಯುವ ನಾಯಕತ್ವ ಮತ್ತು ರಾಷ್ಟ ನಿರ್ಮಾಣದ ಪ್ರಮುಖ ಆಚರಣೆಯಲ್ಲಿ ದೇಶಾದ್ಯಂತದ ಸಾವಿರಾರು ಯುವಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ನಡೆಯಲಿರುವ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿಯವರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಪ್ರೇರಕ ಶಕ್ತಿಯಾಗಿ ದೇಶದ ಯುವಕರನ್ನು ಒಗ್ಗೂಡಿಸಲು ಆಯೋಜಿಸಲಾಗುತ್ತಿದೆ ಎಂದು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾರತದ ವಿವಿಧ ಭಾಗಗಳಿಂದ 6,000ಕ್ಕೂ ಹೆಚ್ಚು ಯುವಕರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತದ ಯುವಕರ ವೈವಿಧ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ವಿದ್ಯಾರ್ಥಿಗಳು, ಯುವ ವೃತ್ತಿಪರರು, ಉದ್ಯಮಿಗಳು, ನಾವೀನ್ಯಕಾರರು, ವಿಷಯ ರಚನಾಕಾರರು, ಉದಯೋನ್ಮುಖ ನಾಯಕರು, ಸಾಧಕರು ಮತ್ತು ಯುವತಿಯರು ಸೇರಿದಂತೆ ವಿವಿಧ ಹಿನ್ನೆಲೆಗಳನ್ನು ಪ್ರತಿನಿಧಿಸುವವರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಇತರ ಹಲವಾರು ಗಣ್ಯ ನಾಯಕರು, ವಿಶೇಷ ಅತಿಥಿಗಳು ಮತ್ತು ವಿವಿಧ ವಲಯಗಳ ಯುವ ಐಕಾನ್ಗಳು ಸಮಾವೇಶದಲ್ಲಿ ಉಪಸ್ಥಿತರಿರುತ್ತಾರೆ. ಹಲವು ದೇಶಗಳು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 2025-26ರ ಹಣಕಾಸು ವರ್ಷದಲ್ಲಿ ಶೇಕಡ 7.7ರ ಜಿಡಿಪಿ ಬೆಳವಣಿಗೆ ದರವನ್ನು ಉಲ್ಲೇಖಿಸಿ, ಈ ಸಾಧನೆಯು ಕಳೆದ 12 ವರ್ಷಗಳಲ್ಲಿ ನಿರ್ಮಿಸಲಾದ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವದ ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ ಎಂದು ಅವರು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಆರ್ಥಿಕ ಬೆಳವಣಿಗೆಯನ್ನು ಸ್ಥಿರತೆ, ವಿಶ್ವಾಸ, ಸುಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಸಂಯೋಜಿಸಿದೆ. ರಾಷ್ಟ ನಿರ್ಮಾಣ, ನಾವೀನ್ಯತೆ, ಮೂಲಸೌಕರ್ಯ ಮತ್ತು ಉದ್ಯಮಶೀಲತೆಯ ಮೇಲೆ ಕೇಂದ್ರೀಕರಿಸುವಲ್ಲಿ ಪ್ರಧಾನಿಯವರ ಅಚಲ ಬದ್ಧತೆ ಹಾಗೂ ಅಭೂತಪೂರ್ವ ಜಾಗತಿಕ ಸವಾಲುಗಳ ಮೂಲಕ ದೇಶವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯವು ಭಾರತವನ್ನು ಆತ್ಮವಿಶ್ವಾಸ, ಸ್ಥಿತಿಸ್ಥಾಪಕ ಮತ್ತು ಜಾಗತಿಕವಾಗಿ ಗೌರವಿಸಲ್ಪಟ್ಟ ಆರ್ಥಿಕ ಶಕ್ತಿಯಾಗಿ ಪರಿವರ್ತಿಸಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಜಿಡಿಪಿಯ ಗಮನಾರ್ಹ ಬೆಳವಣಿಗೆಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಮತ್ತು 140 ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಬಲಪಡಿಸುತ್ತಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನದಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನ, ಉತ್ತಮ ಆಡಳಿತ ಮತ್ತು ರಾಷ್ಟೀಯ ರಕ್ಷಣೆಯಲ್ಲಿ ಬೇರೂರಿರುವ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಇದು ಭಾರತೀಯ ಜನರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿತು ಎಂದು ಅವರು ಹೇಳಿದ್ದಾರೆ. ಸ್ವರಾಜ್, ಸ್ವಸಂಸ್ಕೃತಿ ಮತ್ತು ಸ್ವಧರ್ಮದ ಮೇಲಿನ ಅಚಲ ಸಮರ್ಪಣೆ, ಅದಮ್ಯ ಧೈರ್ಯ ಯುವ ಶಿವಾಜಿಯನ್ನು ಛತ್ರಪತಿಯನ್ನಾಗಿ ಪರಿವರ್ತಿಸಿತು ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆ ತೆಗೆದುಕೊಂಡು ಮೊಘಲರಿಗೆ ಸವಾಲು ಹಾಕಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನವು ಇಂದಿಗೂ ಲಕ್ಷಾಂತರ ಯುವಜನರಿಗೆ ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಮನೋಭಾವದಿಂದ ಸ್ಫೂರ್ತಿ ನೀಡುತ್ತಿದೆ ಎಂದು ಅವರು ಒತ್ತಿ ಹೇಳಿದರು. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆಯ 29ನೇ ಆವೃತ್ತಿಯು ಹವಾಯಿಯಲ್ಲಿ ನಡೆಯಿತು. ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮತ್ತು ಅಮೆರಿಕ ಸೇನಾ ಪೆಸಿಫಿಕ್ನ ಉಪ ಕಮಾಂಡಿಂಗ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಜೋಯೆಲ್ ಓವೆಲ್ ಅವರ ಸಹ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ಚರ್ಚೆಗಳು ಮುಖ್ಯವಾಗಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಬಲಪಡಿಸುವುದು, ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವೃತ್ತಿಪರ ವಿನಿಮಯವನ್ನು ವಿಸ್ತರಿಸುವುದು ಮತ್ತು ಹಂಚಿಕೆಯ ಭದ್ರತಾ ಹಿತಾಸಕ್ತಿಗಳನ್ನು ಬೆಂಬಲಿಸಲು ಮಿಲಿಟರಿ ಸಹಯೋಗವನ್ನು ಗಾಢವಾಗಿಸುವತ್ತ ಗಮನಹರಿಸಿದವು. ಎರಡೂ ಕಡೆಯವರ ಸೈನ್ಯ ನಡುವಿನ ಒಪ್ಪಂದಗಳ ಹೆಚ್ಚುತ್ತಿರುವ ವ್ಯಾಪ್ತಿಯನ್ನು ಒಪ್ಪಿಕೊಂಡರು. ಭಾರತ ಅಮೆರಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದವು. ಸರ್ಕಾರಿ ಭದ್ರತೆಗಳಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಸರಳೀಕರಿಸಿದೆ. ಪರಿಷ್ಕೃತ ಚೌಕಟ್ಟಿನಡಿ ಕೆಲವು ಹೂಡಿಕೆ ನಿರ್ಬಂಧಗಳನ್ನು ತೆಗೆದುಹಾಕಲಾಗಿರುವುದರಿಂದ ಸಾಮಾನ್ಯ ಮಾರ್ಗ

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ನೈಋತ್ಯ ಮುಂಗಾರು ಕೇರಳದಲ್ಲಿ ತೀವ್ರಗೊಳ್ಳುತ್ತಿದ್ದಂತೆ ಇದೇ 9:00 ರಾಜ್ಯದ ಉತ್ತರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮಲಪುರಂ, ಕೋಳಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು, ನಾಳೆಯೂ ಮಲಪುರಂ, ಕೋಳಿಕೋಡ್ ಮತ್ತು ವಯನಾಡ್ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಿದೆ. ಹವಾಮಾನ ವೈಪರೀತ್ಯ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಧಿಕಾರಿಗಳು 4 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಪ್ರಕ್ಷುಬ್ಧವಾಗಿರುವುದರಿಂದ ಮೀನುಗಾರರು ಬರುವ ಮಂಗಳವಾರದವರೆಗೆ ಕೇರಳಂ, ಲಕ್ಷದ್ವೀಪ ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಓಸ್ಲೋದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ದ ಅಂತಿಮ ಸುತ್ತಿನಲ್ಲಿ ಗೆಲುವು ಸಾಧಿಸಿ ನಾರ್ವೆ ಚೆಸ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 3ನೇ ಸ್ಥಾನದಿಂದ ದಿನವನ್ನು ಪ್ರಾರಂಭಿಸಿದ ಪ್ರಜ್ಞಾನಂದ 3 ಅಂಕಗಳ ನಿರ್ಣಾಯಕ ಗೆಲುವು ಸಾಧಿಸಿ 18 ಅಂಕಗಳೊಂದಿಗೆ ಮುಗಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಚೆನ್ನೈನ 20 ವರ್ಷದ ಪ್ರಜ್ಞಾನಂದ 2013 ಪಂದ್ಯಾವಳಿ ಪ್ರಾರಂಭವಾದಾಗಿನಿಂದ ಭಾರತೀಯ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಮತ್ತು ಹಾಲಿ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಅವರಿಂದಲೂ ಸಾಧ್ಯವಾಗದ್ದನ್ನು ಸಾಧಿಸಿದ್ದಾರೆ. ನಾರ್ವೆ ಚೆಸ್ನಲ್ಲಿ 2ನೇ ಬಾರಿಗೆ ಸ್ಪರ್ಧಿಸುತ್ತಿರುವ ಪ್ರಜ್ಞಾನಂದ ಈ ಟೂರ್ನಿಯ ಸಮಯದಲ್ಲಿ ವಿಶ್ವದ ಅಗ್ರಶ್ರೇಯಾಂಕಿತ ಮ್ಯಾಗ್ನಸ್ ಕಾರ್ಲ್ಸೆನ್ ವಿರುದ್ದ 2 ಗೆಲುವುಗಳನ್ನು ಒಳಗೊಂಡಂತೆ ಬಲವಾದ ಫಿನಿಶ್ ಅನ್ನು ಗಳಿಸಿದರು. ನವಚಂಡೀಗಢದ ಮುಲ್ಲನಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 1 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿ ಆಡುತ್ತಿದೆ. ಉಭಯ ತಂಡಗಳ ನಡುವೆ 8 ವರ್ಷಗಳ ನಂತರ ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. ಭಾರತ ತಂಡವನ್ನು ನಾಯಕ ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದಾರೆ. ಜಪಾನ್ನ ಕಾಕಮಿಗಹಾರದಲ್ಲಿ ನಡೆಯಲಿರುವ ಪುರುಷರ 18 ವರ್ಷದೊಳಗಿನ ಏಷ್ಯಾ ಕಪ್ ಹಾಕಿ 2026 ಫೈನಲ್ನಲ್ಲಿಂದು ಭಾರತ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಿನ್ನೆ ಭಾರತ 2ನೇ ಸೆಮಿಫೈನಲ್ನಲ್ಲಿ 5-3 ಗೋಲುಗಳಿಂದ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಪರಾಭವಗೊಳಿಸಿತ್ತು. ಮೊದಲ ಸೆಮಿಫೈನಲ್ನಲ್ಲಿ ಮಲೇಷ್ಯಾ ವಿರುದ್ದ 8-1 ಗೋಲುಗಳ ಅಂತರದಿಂದ ಜಯ ಗಳಿಸುವ ಮೂಲಕ ಜಪಾನ್ ಫೈನಲ್ಗೆ ತನ್ನ ಸ್ಥಾನವನ್ನು ಕಾಯ್ದಿರಿಸಿತ್ತು. ಪಾಕಿಸ್ತಾನವು 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಮಲೇಷ್ಯಾವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿಂದು ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಅಂತರದಿಂದ ಸೋಲಿಸುವ ಮೂಲಕ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಭಾರತ ಇದುವರೆಗೆ 5 ಬಾರಿ ಈ ಪ್ರಶಸ್ತಿಯನ್ನು ಗೆದ್ದಿದೆ. 2027 ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗಳನ್ನು ಮುಂದಿನ ತಿಂಗಳ 31 ಸಲ್ಲಿಸಬಹುದಾಗಿದೆ. March 15 ಪ್ರಾರಂಭವಾದ ಪದ್ಮ ಪ್ರಶಸ್ತಿಗಳಿಗೆ ನಾಮನಿರ್ದೇಶನ ಮತ್ತು ಶಿಫಾರಸುಗಳನ್ನು ರಾಷ್ಟೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಮಾತ್ರ ಸ್ವೀಕರಿಸಲಾಗುವುದು ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ಮೈ ಭಾರತ್ ಯುವ ಸಮಾವೇಶ ಆರಂಭ, 6,000 ಹೆಚ್ಚು ಯುವಕರು ಭಾಗಿ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಶ್ವದ ಪ್ರಮುಖ ಆರ್ಥಿಕತೆಯಾಗಿ ಗುರುತಿಸಿಕೊಳ್ಳುತ್ತಿದೆ, ರಾಜನಾಥ್ ಸಿಂಗ್. ಭಾರತ ಅಮೆರಿಕ ಸೇನಾ ಸಿಬ್ಬಂದಿ ಮಾತುಕತೆ, ದ್ವಿಪಕ್ಷೀಯ ರಕ್ಷಣಾ ಸಹಕಾರಕ್ಕೆ ಒತ್ತು. ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದಗೆ ನಾರ್ವೆ ಚೆಸ್ ಪ್ರಶಸ್ತಿ, ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಸಮಯ 1:20 ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಸಾಕ್ಷಿಯಂ ಲಯವಡಿಸುವುದೇನು ಶಿವಯೋಗಲೀಲೆ. ನಯನಯುಗದಿಂ ಜಗವ ಪರೆದು ನಿಟಿಲಾಕ್ಷಿಯಂ ಲಯವಡಿಸುವುದೇನು ಶಿವಯೋಗಲೀಲೆ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ.
1: ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ.

ಈ ಪದ್ಯದಲ್ಲಿ ಶಿವನ ಒಂದು ಸ್ವರೂಪವನ್ನ ಬದುಕಿಗೆ ಸಂಬಂಧಪಟ್ಟ ಹಾಗೆ ನಿರೂಪಿಸುವುದನ್ನ ನಾವು ಗುರುತಿಸಬಹುದು. ಎರಡು ಕಣ್ಣುಗಳಿಂದ ಜಗತ್ತನ್ನ ಪರೆಯುವವನು ಶಿವ. ಆದರೆ ಅವನಿಗೆ ಮೂರನೇ ಕಣ್ಣು ಇದೆ, ನಿಟಿಲಾಕ್ಷಿ ಅಂತಂದ್ರೆ ಹಣೆಯ ಕಣ್ಣು. ಹಣೆಯ ಕಣ್ಣು ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಅಗ್ನಿಯದು. ಆ ಅಗ್ನಿಯ ಕಣ್ಣಿನಿಂದ ಏನ್ ಮಾಡ್ತಾನೆ ಅಂತಂದ್ರೂ ಅವನು ಲಯವಡಿಸುವುದು ಅಂತಂದ್ರೆ ನಾಶ ಮಾಡ್ತಾನೆ. ಎರಡು ಕಣ್ಣಿನಿಂದ ಜಗತ್ತನ್ನ ಪರಿತಾನೆ, ಆದರೆ ಮೂರನೇ ಕಣ್ಣಿನಿಂದ ಜಗತ್ತನ್ನ ಲಯ ಮಾಡ್ತಾನೆ, ನಾಶ ಮಾಡ್ತಾನೆ. ಸೊ ಪರಿಯೋದು ಎರಡು ಕಣ್ಣಿನಿಂದ, ನಾಶ ಮಾಡೋದು ಮೂರನೇ ಕಣ್ಣಿಂದ. ಇದೇನು ಶಿವಯೋಗ ಲೀಲೆ? ಶಿವಯೋಗ ಅಂತಂದ್ರೆ ಆ ಶಿವ ಎನ್ನುವ ಸಂಯೋಗ, ಶಿವ ಎನ್ನುವುದರ ಅರ್ಥ, ಅದರ ನಾಟ್ಯ ಲೀಲೆ ಇದೆಯೇ ಅನ್ನುವ ಪ್ರಶ್ನೆಯನ್ನ ಕವಿ ಕೇಳ್ತಾ ಇದ್ದಾರೆ. ಅದು ಅವರಿಗೆ ಪ್ರಶ್ನೆ ಆಗಿದ್ದಿರಬಹುದು, ಆದರೆ ಮುಂದಿನ ಎರಡು ಸಾಲುಗಳಲ್ಲಿ ಅದಕ್ಕೊಂದು ಅರ್ಥವನ್ನ ವ್ಯಾಖ್ಯಾನ ಮಾಡುತ್ತಿರುವ ಹಾಗೆ ಈ ಪದ್ಯದಲ್ಲಿ ಕಾಣಿಸ್ತದೆ. ಮದನನ್ನ ಸುಟ್ಟು ಶಿವ ಮನ್ಮಥನನ್ನ ಸುಟ್ಟ, ಕಾಮಾರಿಯಾದ ಮದನನ್ನ ಜಯಿಸಿದ ಮೇಲೆ ತನ್ನ ದೇಹದ ಭಾಗವಾಗಿ ಉಮೆಯನ್ನ ಹೊಂದಿಸಿಕೊಂಡ ಅವನು. ಶಿವನನ್ನ ನಾವು ಅರ್ಧನಾರೀಶ್ವರ ಅಂತ ಕರಿತೀವಿ. ಅರ್ಧನಾರೀಶ್ವರ ಅಂತ ಹೇಳುವಾಗ ಒಂದು ಭಾಗ ಗಂಡು ಇನ್ನೊಂದು ಭಾಗ ಹೆಣ್ಣು, ಎರಡರ ಎರಡು ತತ್ವಗಳ ಸಮ್ಮಿಲನ ಅಂತ ಶಿವನನ್ನ ಕರಿತೀವಿ ನಾವು. ಸೊ ಯಾವಾಗ ಸಾಧ್ಯವಾಯ್ತು ಇವನಿಗೆ ಅಂತಂದ್ರೆ ಮನ್ಮಥನನ್ನ ಸುಟ್ಟ ಮೇಲೆ, ಮನ್ಮಥನನ್ನ ಭಸ್ಮ ಮಾಡಿದ ಮೇಲೆ ಏನ್ ಮಾಡ್ತಾನೆ ಅವನು, ಉಮೆಯನ್ನ ತನ್ನ ಶರೀರದ ಭಾಗವನ್ನಾಗಿ ಮಾಡಿಕೊಂಡ ಅಂತ. ಅಂದ್ರೆ ನಿಜವಾದ ಬದುಕು ಅಂತಂದ್ರೆ ಈ ರೀತಿ ಮನ್ಮಥನನ್ನ ಜಯಿಸುವುದೇ ಅನ್ನೋದು ಡಿ ವಿ ಜಿ ಅವರ ಪ್ರಶ್ನೆಯೂ ಹೌದು, ಮತ್ತು ಹಾಗೆ ಇರಬಹುದು ಅನ್ನುವ ಒಂದು ಭಾವವೂ ಹೌದು ಅಂತ ಕಾಣಿಸ್ತದೆ. ಅಂದ್ರೆ ರತಿ ಮನ್ಮಥ ಅನ್ನುವ ಕಾಮದ ಒಂದು ತತ್ವವನ್ನು ಜಯಿಸಿದ ಮೇಲೆ ತಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿಯ ಉಮೆಯನ್ನ, ರತಿಯನ್ನ ಮೀರಿ ಉಮೆಯನ್ನ ವ್ಯಕ್ತಿತ್ವದಲ್ಲಿ ಅನ್ವಯಿಸಿಕೊಳ್ಳೋದು ಅಥವಾ ಹೊಂದಿಸಿಕೊಳ್ಳದೆ ಶಿವಯೋಗಲೀಲಿಯೇ ಅನ್ನುವ ಒಂದು ಭಾವವನ್ನ ಇಲ್ಲಿ ಡಿ ವಿ ಜಿ ಅವರು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಅನ್ನಿಸುತ್ತೆ.

ದಂಡಿಸಿರೆ ಗೌರಿಯಿಂ ಭಯವೇನೋ, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮಾರನಂ ದಂಡಿಸಿರೆ ಗೌರಿಯಿಂ ಭಯವೇನು, ಚಾರು ಸಹಕಾರಿಯವಳೆಂದು ಶಿವನೊಲಿದನ್. ಮೀರೆಮೋ ಹವನು ಸಂಸಾರದಿಂ ಭಯವೇನೋ, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ. ಮೀರೆಮೋ ಹವನು ಸಂಸಾರದಿಂ ಭಯವೇನೋ, ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನ ಇಲ್ಲಿ ಡಿವಿಜಿಯವರು ಮುಂದುವರೆಸಿದ್ದಾರೆ. ಮಾರನಂ ದಂಡಿಸಿರೆ ಗೌರಿಯಂ ಭಯವೇನು, ಇದು ಪ್ರಶ್ನೆ ಕೂಡ ಹೌದು ಮತ್ತು ಇದು ಒಂದು ರೀತಿ ಉತ್ತರವೂ ಕೂಡ ಹೌದು ಅಂತ ನಾನು ಅನ್ಕೊಳ್ತೇನೆ. ಮನ್ಮಥನನ್ನ ದಂಡಿಸಿದ ಮೇಲೆ, ಮನ್ಮಥನನ್ನ ಸುಟ್ಟ ಮೇಲೆ, ಭಸ್ಮ ಪಡೆದ ಮೇಲೆ ನಮ್ಮ ವ್ಯಕ್ತಿತ್ವದೊಳಗಡೆಗೆ ಆ ರೀತಿ ಲೈಂಗಿಕ ತೃಷೆ ಅನ್ನೋದು ಹಾಗಿರೋದಿಲ್ಲ. ಹಾಗಿಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಗೌರಿಯಂ ಭಯವೇನು, ಗೌರಿಯನ್ನ ತನ್ನ ಸಂಗಾತಿಯನ್ನಾಗಿ ಮಾಡಿಕೊಂಡು ಶಿವ ಕೇವಲ ಲೈಂಗಿಕ ತೃಷೆಯಿಂದ ಅವಳು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮನ್ಮಥನ ಸುಟ್ಟಾಕ್ಬಿಟ್ಟಿದ್ದಾನೆ. ಈಗ ಗೌರಿಯ ಜೊತೆಗೆ ಭಯ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ, ಕೇವಲ ದೇಹದ ಬಯಕೆಯ ಮೂಲಕ ಹೆಣ್ಣನ್ನ ನೋಡುವಂತ ಒಂದು ತತ್ವವನ್ನು ಇಲ್ಲಿ ನಿರಾಕರಿಸಲಾಗಿದೆ. ಈ ಪದ್ಯದ ಮೂಲಕ ಡಿವಿಜಿಯವರು ಆ ಭಾವವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಚಾರು ಸಹಕಾರಿಯವಳೆಂದು ಶಿವ ಒಲಿದನ್ ಅನ್ನೋ ಮಾತು ನೋಡಿ, ಚಾರು ಅಂತಂದ್ರೆ ಮನೋಹರ ಅಂತ, ಮನೋಹರದಿಂದ ಸಹಕಾರಿಯಾದವಳವಳು, ಆ ಕಾರಣಕ್ಕಾಗಿಯೇ ಶಿವ ಅವಳನ್ನ ಒಲಿತಾನೆ ಅನ್ನೋ ಮಾತು ಇಲ್ಲಿದೆ. ಅಂದ್ರೆ ಕೇವಲ ದೈಹಿಕವಾಗಿ ಸೌಂದರ್ಯ ಉಳ್ಳಂಥವಳು ಗೌರಿ ಅನ್ನೋದಲ್ಲ ಇಲ್ಲಿ, ಅವಳು ಅವನ ವ್ಯಕ್ತಿತ್ವದ ಭಾಗವಾಗಿ ಇದ್ದು ಇರುವಂತಹ, ಮನ್ಮಥನನ್ನ ಗೆದ್ದಿರುವ ಸಂದರ್ಭದಲ್ಲಿ ಹೊಂದಿಕೆಯಾಗಿರುವಂತಹ ಗೌರಿ. ಆದ್ದರಿಂದ ಮೀರೆ ಮೋಹವನು, ಈ ಮಾತು ಬಹಳ ಮುಖ್ಯ ಇಲ್ಲಿ. ಮೋಹ ಅಂತಂದ್ರೆ ಹಿಂದಿನ ಪದ್ಯಗಳಲ್ಲಿ ಮತ್ತೆ ಡಿ ವಿ ಜಿ ಅವರು ಅದನ್ನ ಕೇವಲ ಶರೀರದ ವ್ಯಸನ ಅನ್ನೋ ಭಾವದಲ್ಲಿ ಅದನ್ನ ಅರ್ಥೈಸ್ತಾ ಇದ್ದಾರೆ. ಹಾಗಾಗಿ ಆ ಮೋಹವನ್ನ ಮೀರ್ತಾ ಇದ್ದಾರೆ, ಮೀರಿ ಪ್ರೇಮವನ್ನ ಬಹಳ ಮುಖ್ಯವೆಂದು ಭಾವಿಸುವಂತಹ ಇಂತಹ ಸಂಬಂಧ ಏನಿದೆ ಗೌರಿ ಮತ್ತು ಶಿವನ ಸಂಬಂಧವನ್ನ ಇಲ್ಲಿ, ಸಂಸಾರವೂ ಕೂಡ ಆ ರೀತಿಯ ಸಂಬಂಧದ ಮೂಲಕ ಅದು ಊರ್ಜಿತವಾದ್ರೆ ಬಹಳ ಮುಖ್ಯ. ಅದು ದಾರಿ ಕೆಳೆಯದು, ಅದು ಕೆಳೆ ಅಂತಂದ್ರೆ ಇಲ್ಲಿ ಸ್ನೇಹಿತ ಅನ್ನೋ ಅರ್ಥ. ಅಂತಹ ದಾರಿ, ಅಂತಹ ಬದುಕಿನ ದಾರಿ ಸ್ನೇಹಿತನ ದಾರಿ, ಅದು ಒಳ್ಳೆಯ ದಾರಿ ಅನ್ನೋ ಮಾತನ್ನ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ

0: ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:33. ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಲಂಚ್ ಬಾಕ್ಸ್ ನ ಶುರು ಮಾಡುವಂತಹ ಸಮಯ. ಲಂಚ್ ಬಾಕ್ಸ್ ನಲ್ಲಿ ಇವತ್ತು ಕನ್ನಡದ ಒಬ್ಬ ಸೂಪರ್ ಸ್ಟಾರ್, ಸ್ಪೆಷಲ್ ಸ್ಟಾರ್ ತನ್ನ ಬರ್ಡೇ ಅನ್ನು ಆಚರಿಸ್ಕೋತಾ ಇದ್ರೆ ಅವರ ಕುರಿತಾಗಿ ಮಾತಾಡ್ತಾ ಅವರು ನಟಿಸಿರುವಂತಹ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಯಾರು ಆ ನಟ? ಒಬ್ಬ ನಟ ಅಂದ್ರೆ ಏನು? ಡೈಲಾಗ್ ಹೇಳೋದು, ಡಾನ್ಸ್ ಮಾಡೋದು ಅಷ್ಟೇನಾ? ಅಲ್ಲವೇ ಅಲ್ಲ. ಕನಸು ಕಟ್ಟೋದು, ಆ ಕನಸನ್ನ ಸಾವಿರ ಜನರ ಕಣ್ಣಲ್ಲಿ ತುಂಬೋ ಅಂತವರು ನಟರು. ಅಂತ ನಟ ಯಾರು ಅಂತ ಹೇಳಿದ್ರೆ ಅನ್ಡೌಟೆಡ್ಲಿ ಇಟ್ಸ್ ರಕ್ಷಿತ್ ಶೆಟ್ಟಿ ಅವರು. ಇತರ ಕನಸಿನ ಫ್ಯಾಕ್ಟ್ರಿ ಅನ್ಬಹುದು ರಕ್ಷಿತ್ ಶೆಟ್ಟಿ ಅವರನ್ನ. ತುಗ್ಲಾಕ್ ಅನ್ನೋ ಸಿನಿಮಾದ ಮೂಲಕ ರಂಗಪ್ರವೇಶ ಮಾಡಿ ನಂತರ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಸಿನಿಮಾದ ಮೂಲಕ ಕರ್ನಾಟಕದ ಮನೆ ಮಾತಾದವರು. ರಕ್ಷಿತ್ ಶೆಟ್ಟಿ ಅವರ ಹಾಡುಗಳನ್ನ ಕೇಳ್ತಾ ಸಾಗೋಣ. ಆಕಾಶವಾಣಿ ಫೆಮ್ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ರಲ್ಲಿ ಕೇಳಿ ಈಗ ಬಾನಲಿ ಬದಲಾಕೋ.

ರಕ್ಷಿತ್ ಶೆಟ್ಟಿ ಅಂದ ತಕ್ಷಣ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಸಿನಿಮಾ ನೆನಪಾಗುತ್ತೆ. 2013 ಕಾಲಘಟ್ಟದಲ್ಲಿ ಥಿಯೇಟರ್ ಫುಲ್ಲು ಇವರ ಹಾಡುಗಳಿಗೆ ಹೆಜ್ಜೆ ಹಾಕಿದವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರು ಆ ಹುಡುಗ? ಸಿಕ್ಸ್ ಪ್ಯಾಕ್ ಇಲ್ಲ, ಡೈಲಾಗ್ ಅಬ್ಬರದ ಡೈಲಾಗ್ಗಳಿಲ್ಲ, ಕಿರ್ಚಾಟ ಇಲ್ಲ, ಒಂದು ಸಣ್ಣ ನಗುವಿನ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಂತಹ ಹುಡುಗ. ಆಮೇಲೆ ಉಳಿದವರು ಕಣ್ಣಂತೆ ಸಖತ್ ಹಿಟ್ ಆಗುತ್ತೆ, ಅದ್ರ ಮೂಲಕ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಡ್ತಾರೆ ರಕ್ಷಿತ್ ಶೆಟ್ಟಿ ಅವರು. ಅದಾದ್ಮೇಲೆ ರಿಕ್ಕಿ ಬರುತ್ತೆ, ಆಮೇಲೆ ಕಿರಿಕ್ ಪಾರ್ಟಿ, ಇಂಡಸ್ಟ್ರಿ ಹಿಸ್ಟ್ರಿನೇ ಬದಲಾಗುತ್ತೆ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ. ಕರ್ಣ ಆಗಿ ಎಲ್ಲರ ಮನೆ ಮಾತಾಗ್ತಾರೆ, ರಜನೀಶ್ ಅವರ ಹಾಡುಗಳು ರಾಷ್ಟ್ರಗೀತೆ ಆಗುತ್ತೆ ಯೂತ್ಗಳ ಪಾಲಿಗೆ, ಕಾಲೇಜ್ ಯುವಕರ ಪಾಲಿಗೆ ಅಂತ ಕೇಳೋದೇ ಬೇಡ. ಕಥೆಯೊಂದ ಹೇಳಿದೆ, ಲಾಸ್ಟ್ ಟು ಬೆಂಚಿನ ಪಾರ್ಟಿ ನಮ್ಮದು, ಪ್ರತಿಯೊಂದು ಕಾಲೇಜ್ ಆಗಲಿ ಸ್ಕೂಲ್ನ ಫೇರ್ವೆಲ್ ಅಲ್ಲಿ ಮ್ಯಾಂಡೇಟ್ರಿ ಹಾಡುಗಳಾಗುತ್ತೆ ಇದು.

ಪರಂವಹ ಅಂತ ಸ್ಟುಡಿಯೋನ ನಿರ್ಮಾಣ ಮಾಡ್ತಾರೆ, ಅದರಿಂದ ಸಿನಿಮಾಗಳ ಪ್ರೊಡಕ್ಷನ್ ಮಾಡ್ತಾರೆ, ಹೊಸ ಹೊಸ ಟ್ಯಾಲೆಂಟ್ಗಳಿಗೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಕಿರಿಕ್ಪಾಟಿ ನಂತರ ಅವರೇ ಶ್ರೀಮನ್ ನಾರಾಯಣ ಸಿನಿಮಾ ನಿರ್ಮಾಣ ಮಾಡ್ತಾರೆ. ನಂತರ 777 ಚಾರ್ಲಿ ಇಡೀ ದೇಶಾನೇ ನೋಡಿದಂಥ ಸಿನಿಮಾ. ಆಮೇಲೆ ಸಪ್ತ ಸಾಗರದ ಚೆಲ್ಲೋ ಭಾಗ 1 ಭಾಗ 2 ಪ್ರೀತಿ ಅಂದರೆ ಏನು ಅಂತ ರೀಡಿಫೈನ್ ಮಾಡಿದಂಥ ಸಿನಿಮಾ ಈ ಎರಡು ಸಿನಿಮಾಗಳು. ಮನುಪ್ರಿಯರ ಕಥೆ, ಮೌನವೇ ಮಾತಾಗೋ ಸಿನಿಮಾ. ಸೈಡ್ ಏನಲ್ಲಿ ಕಾದು ನೋವು, ಸೈಡ್ ಬೀನಲ್ಲಿ ಸಿಕ್ಕ ಮೌನ. ನಿರ್ಮಾಪಕರಾಗೂ ಕೂಡ ಬಹಳಷ್ಟು ಯಶಸ್ಸನ್ನು ಗಳಿಸ್ತಾರೆ. ಇದರಲ್ಲೇ ಪ್ರೂವ್ ಮಾಡಿದವರು ಕಂಟೆಂಟ್ ಈಸ್ ಕಿಂಗ್ ಅಂತ.

0: ಜಗಮಲಗುವ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಆಹಾ, ಎಂಥ ಸೊಗಸಾದ ಹಾಡುಗಳು! ಆಚೆ ತುಂತುರು ಹನಿಗಳ ಮಳೆ ಬೀಳ್ತಾ ಇದೆ, ತಂಪಾದ ಹಿತವಾದ ಹಾಡುಗಳು ಕಿವಿಗೆ ಬಿದ್ದಾಗ ಮನಸ್ಸಿಗೆ ಆನಂದಾನೇ ಆನಂದ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಲಂಚ್ ಬಾಕ್ಸ್ನಲ್ಲಿ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಹಾಗೆ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಮತ್ತೊಮ್ಮೆ ರಕ್ಷಿತ್ ಶೆಟ್ಟಿ ಅವರಿಗೆ ಹ್ಯಾಪಿ ಹ್ಯಾಪಿ ಬರ್ಡೇ ಅಂತ ನಮ್ಮೆಲ್ಲರ ಪರವಾಗಿ ವಿಶ್ ಮಾಡ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಹೀಗೆ ಸದಾ ಕನಸು ಕಾಣ್ತಾ ಇರಲಿ, ಮತ್ತಷ್ಟು ಕಥೆಗಳನ್ನು ಹೇಳ್ತಾ ಇರಲಿ, ನಾವು ಕೂಡ ಅವರೆಲ್ಲರ ಸಿನಿಮಾಗಳನ್ನ ನೋಡ್ತಾ ಇರೋಣ.

ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ ಆಗ್ತಾ ಇದೆ 2 ಗಂಟೆ. ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಇಂದು ರಾಜ್ಯದ ವಿವಿಧೆಡೆ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ವಿಧಾನಸೌಧದ ಆವರಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದಿವಂಗತ ಡಿ ದೇವರಾಜ ಅರಸು ಅವರ ಪ್ರತಿಮೆ ಹಾಗೂ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಬಗ್ಗೆ ಕಳಕಳಿ ಹೊಂದಿದ್ದರು. ಈ ವರ್ಗವನ್ನು ರಾಜಕೀಯ, ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕಾಳಜಿ ಇತ್ತು. ಅವರು ರಾಜ್ಯದ ಆಡಳಿತಕ್ಕೆ ಉತ್ತಮ ಅಡಿಪಾಯ ಹಾಕಿದ ಧೀಮಂತ ನಾಯಕರು ಎಂದು ಸ್ಮರಿಸಿದರು.
1: ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟೋಗಿ 45 ವರ್ಷ ಆಗಿದೆ. ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿಯವರ ಮಾರ್ಗದರ್ಶನ, ದೇವರಾಜ ಅರಸು ಅವರ ನಾಯಕತ್ವ, ಉಳುವಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ

0: ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಂತ ಒಬ್ಬ ಧೀಮಂತ ನಾಯಕ. ರೈತಗೊಬ್ಬರಿಗೆ ಅಲ್ಲ, ಅವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದವರು. ಶಿಸ್ತು, ತ್ಯಾಗ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತದ್ದೆಲ್ಲರ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ.
1: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವ ಯುಟಿ ಖಾದರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಆವರಣದಲ್ಲಿ ಅರಸು ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಆಂತರಿಕ ವಿಚಾರ ಎಂದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಶುಭಾಶಯ ತಿಳಿಸಿದ್ದು, ಇದಕ್ಕೆ ಪ್ರತಿಯಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಗುವುದು ಹಾಗೂ ರಾಜ್ಯದ ಜನತೆಗೆ ಒಳಿತಾಗುವಂತಹ ಕೆಲಸಗಳನ್ನು ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿಂದು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ವಿಚಾರ ವಿನಿಮಯ ನಡೆಸಿದರು. ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಮತ್ತು ಐಜಿಪಿ ಡಾ ಎಂಎ ಸಲೀಂ ಹಾಗೂ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ರಾಜ್ಯದ ಅಪರಾಧ ಪ್ರಕರಣಗಳು, ಸಿಬ್ಬಂದಿ ನೇಮಕಾತಿ, ಕಾನೂನು ಸುವ್ಯವಸ್ಥೆ, ಮಾದಕ ವಸ್ತುಗಳ ನಿಯಂತ್ರಣ ಮುಂತಾದ ವಿಷಯಗಳ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಪೊಲೀಸ್ ಮಹಾನಿರ್ದೇಶಕರ ವ್ಯಾಪ್ತಿಯಲ್ಲಿ ಬರುವ 6 ಕಮಿಷನರೇಟ್ಗಳ ಸ್ಥಿತಿಗತಿಗಳ ಕುರಿತು ಚರ್ಚಿಸಿ, ಸಾಂವಿಧಾನಿಕ ಚೌಕಟ್ಟನ್ನು ಮೀರುವ ಯಾವುದೇ ವ್ಯಕ್ತಿ ಮತ್ತು ಯಾವುದೇ ಪ್ರಕರಣಗಳ ವಿರುದ್ದ ರಾಜಿ ಇಲ್ಲದೆ ಕ್ರಮ ಜರುಗಿಸಬೇಕು, ಸರ್ಕಾರಕ್ಕೆ ಮುಜುಗರವಾಗುವಂತಹ ನಡವಳಿಕೆಗಳನ್ನು ಸಹಿಸುವುದಿಲ್ಲ ಎಂದು ಸಚಿವರು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಸಿದ 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಯುಜಿಸಿಇಟಿ ಫಲಿತಾಂಶವನ್ನು ಪ್ರಕಟಿಸಲಾಗಿದೆ. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶ ಪ್ರಕಟಿಸಿದರು. ವಿದ್ಯಾರ್ಥಿಗಳು ಸಿಇಟಿ ಆನ್ಲೈನ್ .karnataka.gov.in/kee ಜಾಲತಾಣದಲ್ಲಿ ಫಲಿತಾಂಶ ವೀಕ್ಷಿಸಬಹುದು ಎಂದು ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಗ್ರಾಮೀಣ ಭಾರತಾದ್ಯಂತ ತರಬೇತಿ ಪಡೆದ ನಳ ಜಲಮಿತ್ರರು ಹಳ್ಳಿಗಳಲ್ಲಿ ನೀರು ಸರಬರಾಜು, ಮೂಲಸೌಕರ್ಯ ನಿರ್ವಹಣೆ ಹಾಗೂ ದುರಸ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದ 12 ವರ್ಷಗಳ ಸಾಧನೆ ವಿವರಿಸಿ 7 ವರ್ಷಗಳ ಜಲ್ ಜೀವನ್ ಮಿಷನ್ ಅಭಿಯಾನದ ಯಶೋಗಾಥೆ ಹಂಚಿಕೊಂಡಿದ್ದಾರೆ. ಹರ್ ಘರ್ ಜಲ್ ಯೋಜನೆಯ ಅನುಷ್ಠಾನದಲ್ಲಿ ಯುವಶಕ್ತಿ ಕೈಜೋಡಿಸಿದೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 102ನೇ ಜನ್ಮದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಅವರ ಸಮಾಜ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡಾ ಪಿವಿ ದತ್ತಿ ಶ್ರವಣ ಹಾಗೂ ಮಾತಿನ ವಿಶೇಷ ಚೇತನರ ರೋಟರಿ ಶಾಲೆ ತೆರೆಯುವಲ್ಲಿ ಎಸ್ಆರ್ ಬೊಮ್ಮಾಯಿ ಅವರು ತೋರಿದ ಕಾಳಜಿಯನ್ನು ಪ್ರಸ್ತಾಪಿಸಿದರು. ಈ ಶಾಲೆ ವಿಶೇಷ ಚೇತನ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪಾಲಕರಲ್ಲಿ ಹೊಸ ಭರವಸೆ ಮೂಡಿಸುತ್ತಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಸಿಹಿ ಹಂಚಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬೆಳಗಾವಿ ಸಾಮ್ರಾದ ಭಾರತೀಯ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾಮಾತ್ಮಕ ತರಬೇತಿ ಪಡೆದ 7ನೇ ತಂಡದ 1250 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಏರ್ಮೆನ್ ತರಬೇತಿ ಶಾಲೆಯ ಕಮಾಂಡಿಂಗ್ ಏರ್ ಆಫೀಸರ್ ಸೂರಜ್ ಶಂಕರ್ ವಾಯುಪಡೆ ಅಗ್ನಿವೀರರ ನಿರ್ಗಮನ ಪಥ ಸಂಚಲನ ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಅವರು ಮಾತನಾಡಿ, ಪುರುಷರೊಂದಿಗೆ ಮಹಿಳೆಯರು ವಾಯುಪಡೆಯಲ್ಲಿ ಸಾಮರ್ಥ್ಯ ಪ್ರದರ್ಶಿಸುತ್ತಿರುವುದು ಅವರ ಆತ್ಮವಿಶ್ವಾಸದ ನಿದರ್ಶನವಾಗಿದೆ ಎಂದರು. ವಾಯುಪಡೆ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ನಿಮಿತ್ತ ಈ ಬಾರಿ ಭಾರತೀಯ ವಾಯುಸೇನೆಯ ವಿಶ್ವವಿಖ್ಯಾತ ಕುಶಾಲಾಗ್ರ ಸಾರಂಗ ಪೈಲಟ್ ತಂಡದಿಂದ ರೋಮಾಂಚನಕಾರಿ ಹೆಲಿಕಾಪ್ಟರ್ ಪ್ರದರ್ಶನ ವಾಯುಪಡೆ ತರಬೇತಿ ಶಾಲೆಯ ಆವರಣದಲ್ಲಿ ನಡೆಯಿತು. 5 ಹೆಲಿಕಾಪ್ಟರ್ಗಳು ಸುಮಾರು 15 ನಿಮಿಷದವರೆಗೆ ನೀಡಿದ ಪ್ರದರ್ಶನ ವಿಶೇಷ ಗಮನ ಸೆಳೆಯಿತು. ಏರ್ ಶೋನಲ್ಲಿ ವಿಶ್ವದಲ್ಲೇ ಏಕೈಕ 5 ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡವಾದ ಸಾರಂಗ್ ಸ್ವದೇಶಿ ನಿರ್ಮಿತ ಎಎಲ್ಎಚ್ ಧ್ರುವ ಹೆಲಿಕಾಪ್ಟರ್ಗಳನ್ನು ಬಳಸಿ ಆಕಾಶದಲ್ಲಿ ನಾನಾ ರೀತಿಯ ಕಸರತ್ತುಗಳನ್ನು ನಡೆಸಿ ವಿಭಿನ್ನ ಚಿತ್ತಾರ ಮೂಡಿಸಿತು. ಕೊಡಗು ಜಿಲ್ಲೆಯ ಕೆದಮುಳ್ಳೂರು ಗ್ರಾಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೂತನವಾಗಿ ನಿರ್ಮಿಸಿರುವ 43 ಮನೆಗಳ ಬೀಗದ ಕೈಯನ್ನು ಶಾಸಕ ಎಎಸ್ ಪೊನ್ನಣ್ಣ ಫಲಾನುಭವಿಗಳಿಗೆ ಇಂದು ಹಸ್ತಾಂತರಿಸಿದರು. ಅವರು ಈ ಸಂದರ್ಭದಲ್ಲಿ ಸುಮಾರು 7 ಎಕರೆ ಜಾಗದಲ್ಲಿ ನಿರ್ಮಿಸಲಾಗಿರುವ ಮನೆ ಉದ್ಘಾಟನೆ ಹಾಗೂ ಮೂಲಸೌಕರ್ಯ ಕಾಮಗಾರಿಗೆ ಚಾಲನೆ ನೀಡಿದರು. ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಎಂಬ ಉದ್ದೇಶದಿಂದ ಪಾಂಡವಪುರ ಪಟ್ಟಣದಲ್ಲಿ ಅಕ್ಕ ಕೆಫೆ ಆರಂಭಿಸಲಾಗಿದೆ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಕ್ಕ ಕೆಫೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಂಭೂನಹಳ್ಳಿ ಗ್ರಾಮದ ಸ್ವಸಹಾಯ ಸಂಘದ ಗುಂಪಿನ 6 ಮಂದಿ ಮಹಿಳಾ ಸದಸ್ಯರು ಇದರ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದಾರೆ. ಇಂತಹ ಅಕ್ಕ ಕೆಫೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಆರ್ ನಂದಿನಿ ಮಾತನಾಡಿ, ರಾಷ್ಟೀಯ ಜೀವನೋಪಾಯ ಅಭಿಯಾನದಡಿ ಮಹಿಳಾ ಸಬಲೀಕರಣ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಬೇಕು ಎಂಬ ಉದ್ದೇಶದಿಂದ ಅಕ್ಕ ಕೆಫೆಯನ್ನು ಆರಂಭಿಸಲಾಗಿದೆ. ಇದರಿಂದ ಹಲವಾರು ಸ್ವಸಹಾಯ ಸಂಘಗಳ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿವಿಧ ವಾಣಿಜ್ಯ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಕಳೆದ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 2 ಪ್ರಕರಣಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ತರನ್ನುಮಾ ಬೆಂಗಾಲಿ ಮಾಹಿತಿ ನೀಡಿದ್ದಾರೆ. 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಲಾಗಿದೆ, 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ ಮತ್ತು 3 ಮಕ್ಕಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇದೇ 20ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುವುದು. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗುವುದಿಲ್ಲ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಾರ್ವಜನಿಕರ ಸಹಕಾರ ಮುಖ್ಯವಾಗಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಇಂದು ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರುಗಳು ಸಹಕಾರ ನೀಡುವಂತೆ ಕೋರಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯತಿಥಿ, ಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಗೌರವಾರ್ಪಣೆ. ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕುರಿತ ಸಮಸ್ಯೆ ಪರಿಹಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ವಿನಿಮಯ. ವೃತ್ತಿಪರ ಕೋರ್ಸ್ ಪ್ರವೇಶ ಕುರಿತಾದ ಸಿಇಟಿ ಫಲಿತಾಂಶ ಪ್ರಕಟ. ಬೆಳಗಾವಿ ಸಾಂಬ್ರಾ ವಾಯುಪಡೆ ತರಬೇತಿ ಶಾಲೆಯಿಂದ 1250 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಸಮಯ 2:45 ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮರಬೆಲ್ಲು 101.3 ಎಫ್ಎಂ. ಈಗ ಕೇಳಿ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಗೀತ ರಚನಾಕಾರ ನಿರ್ದೇಶಕ ಹೃದಯ ಶಿವ ಅವರ ಮಾತುಕತೆ.
1: ಆಕಾಶವಾಣಿ ಆಕಾಶ ಬುಟ್ಟಿ

ಆಕಾಶ ಬುಟ್ಟಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿ ಆಗಿನಿಂದ ಈಗಿನವರೆಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಹೊಂದಾಣಿಕೆ ಮಾಡಿಕೊಂಡಿದೆ. ಎಲ್ಲ ವಯೋಮಾನದವರು ಕೇಳಲು ಬಯಸುವ ಕಾರ್ಯಕ್ರಮಗಳನ್ನು ನೀಡ್ತಾ ಇದೆ ಆಕಾಶವಾಣಿ. ತಾಂತ್ರಿಕವಾಗಿಯೂ ಸಾಕಷ್ಟು ಬದಲಾವಣೆಗಳು ಇವೆ. ಆಂಟೆನ ಇಟ್ಟು ಅಲ್ಲಿ ಇಲ್ಲಿ ಸ್ಥಳ ಬದಲಾಯಿಸಿ ಶಬ್ದಗಳ ನಡುವೆ ಕೇಳುವಂತಹ ಕಾಲ ಈಗಿಲ್ಲ. ತಾಂತ್ರಿಕವಾಗಿ ಆಕಾಶವಾಣಿ ಬಹಳ ಮುಂದುವರೆದಿದೆ. ನ್ಯೂಸ್ ಆನ್ ಏರ್ ತಂತ್ರಾಂಶದ ಮೂಲಕ ವಿಶ್ವದ ಯಾವುದೇ ಮೂಲೆಯಿಂದ ಆಕಾಶವಾಣಿಯನ್ನು ಕೇಳಬಹುದು. ಕವಿ ಕಲಾವಿದರಿಗೆ ಪ್ರಿಯ ಆಕಾಶ

ಆಕಾಶವಾಣಿಗೆ 90. ಈ ಸಂಭ್ರಮದಲ್ಲಿ ಆಕಾಶವಾಣಿ ಜೊತೆಗಿನ ತಮ್ಮ ಒಡನಾಟವನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ ನಿರ್ದೇಶಕ, ಕವಿ, ಗೀತರಚನಕಾರ, ಲೇಖಕ ಹೃದಯ ಶಿವ ಅವರು.

0: ಆಕಾಶವಾಣಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು, ಈಗ ನಾವು ನನ್ನ ಹಳ್ಳಿಯಿಂದ ಬಂದವನಾಗಿರೋದ್ರಿಂದ ನಮ್ಮ ಹಳ್ಳಿಗಳಲ್ಲಿ ಆ ಕಾಲಕ್ಕೆ ಟಿ ವಿ ಇಡೀ ಊರಿಗೆ ಒಂದು ಟಿ ವಿ ಇದ್ದರೆ ಅದು ಜಾಸ್ತಿನೇ. ಅಂಥ ಕಾಲದಲ್ಲಿ ನಾವು ಅಂಥ ಒಂದು ಜೀವನವನ್ನು ನೋಡಿದ್ದೀವಿ, ಅಂದರೆ ಆ ಕಾಲಘಟ್ಟವನ್ನು ದಾಟಿ ಬಂದಿದ್ದೀವಿ. ಅಲ್ಲಿ ಒಂದೋ ಎರಡೋ ಮೂರೋ ರೇಡಿಯೋಗಳು ಇರ್ತಿತ್ತು ಇಡೀ ಊರಿಗೆ. ಅದು ಏನು ಸೌಂಡ್ ಬೇರೆ ಗುರರು ಗುರ್ರಲ್ಲ ಆಗೋದು, ಅದು ಟ್ಯೂನ್ ಮಾಡೋದಕ್ಕೆ ಈ ಥರ ಮೇಲೆ ಅದ್ರ ಕಡ್ಡಿಯೆಲ್ಲ ಮೇಲೆತ್ತಿ ಅದಕ್ಕೆ ಏನೇನು ಹೇಳ್ತೀರಿ ಆ್ಯಂಟನ ಆ್ಯಂಟನ, ನಾವು ಅದನ್ನು ಉಲ್ಟಾ ಹೇಳೋದು, ನಾನು ಕಡ್ಡಿ ಅನ್ನೋದು ಅದನ್ನು ಆ್ಯಂಟನ ಮೇಲೆತ್ತಿ ಅದನ್ನು ಟ್ಯೂನ್ ಮಾಡಿ ಒಂದು ವಾಯ್ಸ್ ಸ್ಪಷ್ಟವಾಗಿ ಕೇಳಿಸಿದ್ರೆ ಇನ್ನೇನು ಮಾಡೋದು ಬೇಡ ಅದು ಒಂದು ಬಂದುಬಿಡಲಿ ಅಂತಿದ್ರೆ ಅದು ಆಕಾಶವಾಣಿಗೆ ಬರ್ತಾಯಿತ್ತು. ಆ ಧ್ವನಿ ನಿರೂಪಣಾ ಶೈಲಿ ಇತ್ತಲ್ಲ ಅದು ಒಂಥರ ಅಡಿಕ್ಟ್ ಆಗಿತ್ತು ನಮಗೆಲ್ಲ. ಅಲ್ಲಿ ರಚನೆ ಈ ರೀತಿಯೆಲ್ಲ ಹೇಳ್ತಾ ಇದ್ರು, ರಚನೆ ಇವರು ಮತ್ತು ಹಾಡಿದವರು ಬನ್ನಿ ಹಾಡನ್ನು ಕೇಳೋಣ ಅಂತೆಲ್ಲ. ಆಗ ತುಂಬ ಸ್ಪಷ್ಟವಾಗಿ ಯಾರು ಹಾಡಿದ್ದಾರೆ, ಯಾರು ಬರೆದಿದ್ದಾರೆ, ಯಾರು ಸಂಗೀತ ನೀಡಿದ್ದಾರೆ, ಯಾವ ಸಿನಿಮಾದ್ದು ಅದನ್ನೆಲ್ಲ ಸ್ಪಷ್ಟವಾಗಿ ಹೇಳಿ ಆನಂತರ ಹಾಡನ್ನು ಪ್ರಸಾರ ಮಾಡುವಂಥ ಒಂದು ಪ್ರಕ್ರಿಯೆ ಇತ್ತು ನಮ್ಮ ಹಳ್ಳಿಗಳಲ್ಲಿ. ಆಗ ನಮಗೆ ಸಿನಿಮಾ ನೋಡೋದೂ ದಿನ ಸಿನಿಮಾ ನೋಡುವಂಥದ್ದು, ಈಗ ಬೆಂಗಳೂರಲ್ಲಿ ಇದ್ದೀವಿ, ಹಿಂಗೆ ಫೋನ್ ನೋಡಿದ್ರೆ ಎಷ್ಟು ಗಂಟೆಗೆ ಯಾವ ಶೋ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಗ ಆ ರೀತಿ ಅಲ್ಲ, ಸಿನಿಮಾ ನೋಡಕ್ಕೆ ಹೋಗ್ಬೇಕಂದ್ರೆ ಅದಕ್ಕೊಂದು ದೊಡ್ಡ ಯೋಜನೆ ರೂಪಿಸಬೇಕಿತ್ತು.
1: ಗಾಡಿ ಕಟ್ಕೊಂಡು ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ರಂತೆ.
0: ಹೌದು, ಹೋಗ್ತಾ ಇದ್ರು. ನಾವೆಲ್ಲ ಸ್ಕೂಲಲ್ಲಿದ್ದಾಗ ಸ್ಕೂಲ್ ಗ್ಯಾಪಲ್ಲಿ ಅದು ಶನಿವಾರ ಮಾತ್ರ, ಭಾನುವಾರ ಮತ್ತೆ ನಮಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಭಾನುವಾರ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ತಾರೆ ಮನೆಯಲ್ಲಿ. ಶನಿವಾರ ಸ್ಕೂಲ್ ಬಿಟ್ಟ ಮೇಲೆ ಒಂದು ಸಿನಿಮಾ ನಮಗೆ ನೋಡೋ ಅವಕಾಶ ಮನೇಲಿ ಗೊತ್ತಿಲ್ದಂಗೆ ಮಾಡ್ತಿದ್ವಿ. ಮನೇಲಿ ಗೊತ್ತಾಗದ ಹಾಗೆ ಒಂದು ಸಿನಿಮಾ ನೋಡ್ತಿದ್ದೆ. ನಮ್ಮದು ಕನಕಪುರ ಹತ್ರ ಕೋಡಿಹಳ್ಳಿ ಅಂತ ಒಂದು ಊರು, ಅಲ್ಲಿ ಒಂದು ಟೆಂಟ್ ಇತ್ತು ವಿನಾಯಕ ಅಂತ. ಆ ಟೆಂಟಲ್ಲೇ ನಾನು ಹೆಚ್ಚು ಸಿನಿಮಾಗಳು ನೋಡಿದ್ದು. ಕುತೂಹಲಕ್ಕೆ ಸಿನಿಮಾ ನೋಡೋಕೆ ಹೋಗಿದ್ದಾಗ ನನ್ನ ನೆನಪಿದೆ ರಾಮಾಚಾರಿ ಅಂತ ಒಂದು ಸಿನಿಮಾ. ಹೋದೆ, ಅವಾಗೆಲ್ಲ 2 ರೂಪಾಯಿ ನೆಲ, 3 ರೂಪಾಯಿ ಚೇರ್ ಅಂತ ಇರ್ತಿತ್ತು ನಮಗೆ ಟೆಂಟು. ನೆಲದಲ್ಲಿ ಕೂತ್ಕೊಂಡು ಸಿನಿಮಾನು ನೋಡಿದ್ದೀವಿ. ನೆಲ ಅಂದರೆ ಅದು ಮಣ್ಣು ಧೂಳು, ಅಂಥ ನೆಲದಲ್ಲಿ ನಾವು ಕೂತು ಸಿನಿಮಾ ಎಲ್ಲ ನೋಡಿದ್ದೀವಿ. ಮತ್ತೆ ಚೇರಲ್ಲಿ ಕೂತ್ಕೊಂಡು 3 ರೂಪಾಯಿ ಅವತ್ತಿಗೆ ಚೇರು.
1: ಆ ಹಾಡುಗಳನ್ನು ಮನೆಗೆ ಬಂದಮೇಲೆ ಆಕಾಶವಾಣಿಯಲ್ಲಿ ಕೇಳೋದು.
0: ಹೌದು ಹೌದು. ಆಮೇಲೆ ಆ ಹಾಡು ಒಂದೇ ಸಲ ಕೇಳಿದ್ರು ಸಿನಿಮಾ ನೋಡಬೇಕಾದ್ರೆ ಮಾತ್ರ ಹಾಡನ್ನ ನಾವು ಸಿನಿಮಾ ಒಟ್ಟಿಗೆ ಕೇಳಿದ್ಬಿಟ್ರೆ ಇಡೀ ಹಾಡುಗಳು ಈಗಲೂ ನೆನಪಿದಾವೆ. ಆಮೇಲೆ ಮತ್ತೆ ಆಕಾಶವಾಣಿಯಲ್ಲಿ ಅದು ಮರುಪ್ರಸಾರ ಆದಾಗ ಹಂಸಲೇಖ ಅವರು ಬರೆದಿರೋದು ಅಥವಾ ಸಂಗೀತ ಮಾಡಿರೋದು ಅಂತೆಲ್ಲ ಹೇಳಿದಾಗ ಮತ್ತೆ ಅದು ನಮ್ಮ ಗುನ್ಗೋದಕ್ಕೆ ಕಾರಣ ಆಯಿತು. ಈ ರೀತಿ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ನಾವು ಸಿನಿಮಾ ನೋಡುವಂತ ಅವಕಾಶ ಇರ್ತಾಯಿತ್ತು. ಆ ಹಾಡನ್ನು ಮತ್ತೆ ನಮಗೆ ನೆನಪು ಮಾಡಿಸ್ತಿದ್ದು ಆಕಾಶವಾಣಿ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಆಗ ಈಗ ಈ ಹಾಡುಗಳು ಕೇಳಿಸ್ತಾ ಇರೋದು
1: ತುಂಬಾ. ಅಂದ್ರೆ ಎಷ್ಟೋ ಹಾಡುಗಳನ್ನ 40-50 ದಶಕಗಳ ಹಾಡುಗಳನ್ನು ಕೂಡ ಜೀವಂತವಾಗಿ ಇಟ್ಟಿದೆ ಅಂತಂದ್ರೆ ಅದು ಆಕಾಶವಾಣಿ.
0: ಹೌದು, ಖಂಡಿತವಾಗಿ ಮೇಡಮ್. ಮೊದಲಿಗೆ ಅದು ಒಂದು ಕಾಲದಲ್ಲಿ ಇವ ಪತ್ರ ವ್ಯವಹಾರ ಮುಗಿದ ಮೇಲೆ ಆ ಕಾಲಘಟ್ಟ ದಾಟಿದ ಮೇಲೆ ಫೋನಲ್ಲಿ ಮಾತಾಡೋದಿರ್ತದೆ. ಈಗ ನಮಗೆ ಧ್ವನಿ ಮಾತ್ರ ಕೇಳಿಸುತ್ತೆ, ಆ ವಾಣಿ, ಆ ಶರೀರ ಕಾಣಿಸಲ್ಲ, ಅದೇ ಅಶರೀರ ವಾಣಿ, ಇದು ಆಕಾಶವಾಣಿ. ಆ ತರಂಗಗಳ ಮೂಲಕ ಒಂದೆಡೆಯಿಂದ ಇನ್ನೊಂದೆಡೆಗೆ ಆ ಭಾವನೆಗಳನ್ನು ರವಾನಿಸುವ ಜವಾಬ್ದಾರಿ ವಹಿಸ್ಕೊಂಡಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಆ ರೀತಿ ಅಶರೀರವಾಣಿ ಮತ್ತು ಆಕಾಶವಾಣಿ ಎರಡೂ ಹೆಚ್ಚು ಕಡಿಮೆ ಒಂದೇ ಅಂತೇಳಿ ಒಂದು ಪದ್ಯ ಬರೆದಿದೆ. ಏನಂದರೆ ಅದು ಏನಂದರೆ ಆ ಸಾಲ ನೆನಪು ಮಾಡ್ಕೊಳ್ತೀನಿ ಮೇಡಮ್. ಆಕೆ ಆಕಾಶವಾಣಿಯ ಸಂದರ್ಶನಕ್ಕೆ ಹೊರಡಲನುವಾಗುವ ಮುನ್ನ ಮೇಕಪ್ ಹಾಕಿಕೊಂಡಿದ್ದಳು ಅಂತ. ಅಂದರೆ ಈಗ ಟಿ ವಿ ಸಂದರ್ಶನಕ್ಕೆ ಹೋದರೆ ಸ್ವಲ್ಪ ಅಲಂಕಾರ ಮಾಡಿಕೊಂಡು ಹೋಗಬೇಕು. ಅಂದರೆ ಯಥಾಸಾಲುಗಳು ನೆನಪಾಗ್ತಿಲ್ಲ, ಆ ಭಾವ ಅದೇ. ಆಕಾಶವಾಣಿ ಸಂದರ್ಶನಕ್ಕೆ ಹೊರಟ ನಾಯಕ ನಟಿ ಅಲಂಕಾರ ಮಾಡಿಕೊಂಡಿದ್ದಳು ಅಂತ. ಆಕಾಶವಾಣಿಯಲ್ಲಿ ಬರೀ ಧ್ವನಿ ಕೇಳಿಸುತ್ತೆ, ಆ ಧ್ವನಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕಾಗದೆ ಇರೋದ್ರಿಂದಾಗಿ ತನ್ನ ಮುಖಕ್ಕೆ ಅಲಂಕಾರ ಮಾಡಿಕೊಂಡಿದ್ಲು ಅನ್ನೋಂಥದ್ದು. ಅಂದರೆ ಇವತ್ತಿನ ಸೌಂದರ್ಯ ಪ್ರಜ್ಞೆ ಎಷ್ಟು ಮಟ್ಟಿಗಿದೆ ನಮ್ಮಲ್ಲಿ ಅನ್ನೋಂಥದ್ದನ್ನ ಸ್ವಲ್ಪ ಒಂದು ವ್ಯಂಗ್ಯ ಮತ್ತು ವಿಡಂಬನಾತ್ಮಕವಾಗಿ
1: ಬರೆದಿದ್ದು. ಹೃದಯ ಶಿವ ಅವರು ಬರೆದಿರುವ ಗೀತೆ ಅಂತ ಹೇಳ್ತಾ ಹಾಕ್ತಾ ಇರ್ತೀವಿ. ನಮ್ಮ ಅನೇಕ ಶ್ರೋತೃಗಳು ಇವನು ಗೆಳೆಯನಲ್ಲ ಹಾಡು ಹಾಕಿ ಅಂತ ಪ್ರತಿ ನಮ್ಮ ಮೆಚ್ಚಿನ ಗೀತೆ ಇದ್ದಾಗ ಆ ಹಾಡಿಗೆ ಒಂದು ಅಪೇಕ್ಷೆ ಬಂದೇ ಬರುತ್ತೆ. ನಮ್ಮ ಚಂದು ಕೂಡ ಇಲ್ಲಿದ್ದಾರೆ, ತಲೆ ಅಲ್ಲಾಡಿಸ್ತಾ ಇದ್ದಾರೆ ಅವರು. ಇವನು ಗೆಳೆಯನಲ್ಲ ಹಾಡು ಬೇಕವರಿಗೆ, ಹಾಕಲಿಲ್ಲ ಅಂದರೆ ಅದನ್ನು ಹಾಕಲಿಲ್ಲ ಅಂತ ನಮಗೆ ಅವ್ರು ಹೇಳ್ತಾರೆ. ಈ ಟ್ಯೂನ್ಗೆ ನಾನು ಅಂತ ಒಂದು ಲೇಖನ ಕೂಡ ನೀವು ಬರೆದಿದ್ದೀರಿ, ನಾನು ಮತ್ತು ನನ್ನ ಟ್ಯೂನು ಅಂತ ಅಲ್ವಾ. ಆ ಟ್ಯೂನು ನೀವು, ಈ ಹಾಡುಗಳ ಲೋಕ, ಇದು ಮತ್ತು ಆಕಾಶವಾಣಿ, ಇದನ್ನು ಜೋಡಿಸೋದಾದರೆ ಹೃದಯ ಶಿವ ಅವರ ರಚನೆ ಅಂತ ನೀವೆಲ್ಲರೂ ಹೋಗುವಾಗ ಕೇಳಿದ್ರೆ
0: ಸ್ವಲ್ಪ ರೋಮಾಂಚನ ಆಗುತ್ತೆ. ಯಾಕೆಂದರೆ ಅಂತಹ ಒಂದು ಇತಿಹಾಸ ಇರುವಂತಹ, ಒಂದು ದೊಡ್ಡ ಇತಿಹಾಸ ಇರುವಂತಹ ಒಂದು ಸಂಸ್ಥೆ, ನಾವು ಚಿಕ್ಕಂದಿನಲ್ಲಿ ಆಕಾಶವಾಣಿ ಕಚೇರಿ ಎಲ್ಲಿದೆ ಅಲ್ಲಿ ಯಾರು ಹಾಡು ಪ್ರಸಾರ ಮಾಡ್ತಾರೆ ಏನು ಗೊತ್ತಾಗಿರಲ್ಲ ನಮಗೆ. ಅದೆಲ್ಲೋ ಕೇಳಿಸ್ತಾ ಇರ್ತದೆ ಹಾಡು, ಆಕಾಶವಾಣಿ ಮೂಲಕ ನಮಗೆ ಹಾಡುಗಳು ತಲುಪ್ತಾ ಇರ್ತವೆ. ಅಂಥ ಒಂದು ಆಕಾಶವಾಣಿ ಸಂಸ್ಥೆಯಲ್ಲಿ ನಾನು ಬರೆದಂಥ ಒಂದು ಪದ್ಯ ನನ್ನ ಹೆಸರೊಟ್ಟಿಗೆ ಪ್ರಸಾರ ಆದಾಗ ಅದು ರೋಮಾಂಚನ ಆಗುತ್ತೆ, ಒಂದು ರೀತಿ ಹೆಮ್ಮೆ ಅನಿಸುತ್ತೆ. ಸೊ ಅದಂತೂ ಸತ್ಯ. ಆಮೇಲೆ ಟ್ಯೂನ್ಗೆ ಅಂತ ನೀವು ಕೇಳಿದ್ರಿ ಮೇಡಮ್, ಅಂದರೆ ನಾವು ಸಾಮಾನ್ಯವಾಗಿ ಪದ್ಯ ನಾವು ಬರ್ಕೊಳ್ಳೋವಂಥದ್ದು ಇರುತ್ತೆ, ಯಾವುದೇ ಕವಿ ಕವನ ಬರ್ಕೊಳ್ತಾನೆ ಅದಕ್ಕೆ ಯಾವುದೇ ರೀತಿ ಕಟ್ಟುಪಾಡುಗಳು ಇರೋದಿಲ್ಲ. ತನ್ನೊಳಗಿನ ಭಾವ ಕವಿಯನ್ನು ಉತ್ತೇಜಿಸಿದಾಗ ಆ ಭಾವನೆಗಳಿಗೆ ಆತ ಸಾಲುಗಳ ಮೂಲಕ ಕವಿತೆಯಾಗಿಸುವಂಥ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ. ರೂಪಕಗಳು, ಪ್ರತಿಮೆಗಳು, ಇನ್ನೊಂದು ಹೀಗೆ ಇರಬೇಕು ಆಗಿರಬೇಕು ಅಂತಿಲ್ಲ. ನದಿಯು ಹರಿಯುವ ಹಾಗೆ, ಗಾಳಿಯು ಬೀಸುವ ಹಾಗೆ, ಅದು ಸಹಜವಾಗಿ ಆತನಿಂದ ಕವಿತೆ ಬರುತ್ತೆ. ಈಗ WB Yeats ಅನಿಸುತ್ತೆ ಅವ್ರು ಹೇಳಿರೋ ಹಾಗೆ ಬಳ್ಳಿಯಿಂದ ಎಲೆ ಹೇಗೆ ಬರುತ್ತೋ ಅಷ್ಟು ಸಹಜವಾಗಿ ಕವಿಯಿಂದ ಕವಿತೆ ಬರಬೇಕು ಅಂತ. ಅದು ಸಿಜೇರಿಯನ್ ಆಗಬಾರ್ದು ಅಂತ
1: ಟ್ಯೂನ್ ಕೊಟ್ಟರೆ
0: ಅದೇ ಅದನ್ನ ಹೇಳಕ್ಕೆ ನಾನು ಅಲ್ಲಿಂದ ಹೇಳ್ಕೊಂಬಂದಿದ್ದು. ಅದೇ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ರೈಲ್ ಓಡಿಸ್ದಂಗೆ ಅದು ಆ ಟ್ರ್ಯಾಕ್ ಮೇಲೆ ಹೋಗ್ಬೇಕು. ನೀವು ಸೈಕಲ್ ಆದರೆ ಆ ಕಡೆ ಕಡೆಗೆ ಹೋಗ್ಬಿಡ್ಬೋದು ಮತ್ತು ವಾಪಸ್ ಬರ್ಬೋದು. ರೈಲು ನೀವು ಹಂಗೆ ಮಾಡೋಕ್ಕಾಗಲ್ಲ, ಅದೇ ಹಳಿಗಳ ಮೇಲೇ ಹಿಡಿಬೇಕದು. ಸೊ ಅದ್ರ ಪಯಣ ಹಾಗೆ ಟ್ಯೂನ್ ಕೊಟ್ಟಾಗ ಏನಾಗ್ತದೆ, ಒಮ್ಮೊಮ್ಮೆ ತನ್ನೊಳಗೆ ಏನೋ ಒಂದಿಷ್ಟು ಭಾವನೆಗಳು ಸ್ಫುರಣ ಆಗ್ತಾ ಇರ್ತವೆ ಅದನ್ನು ಸರಿಯಾದ ಕ್ರಮದಲ್ಲಿ ಆ ರಾಗಕ್ಕೆ ಅದರ ಓಘಕ್ಕೆ ಅದರ ವೇಗಕ್ಕೆ ತರುವಲ್ಲಿ ಕೆಲವೊಮ್ಮೆ ಕಷ್ಟ ಆಗ್ಬೋದು. ಯಾವಾಗ ಆರಂಭಿಕ ದಿನಗಳಲ್ಲಿ ಅದು ಪ್ರಾಕ್ಟೀಸ್ ಮಾಡ್ತಾ ಆ ಹಿಡಿತ ಸಿಕ್ಕಿದಾಗ ಸಲೀಸಾಗುತ್ತೆ. ಆಕಾಶವಾಣಿ ನಮಗೆ ಒಂದು ಮುಖ್ಯವಾದ ಮಾಧ್ಯಮ.
1: ನಿಮ್ಮ ಹೆಸರು, ನಿಮ್ಮ ಸಂದರ್ಶನವನ್ನು ಕೇಳ್ತಾ ಆಕಾಶವಾಣಿಯಲ್ಲಿ ನಿಮ್ಮ ಅನೇಕ ಅಭಿಮಾನಿಗಳು ಆಕಾಶವಾಣಿಯಿಂದ ಬಂದಂಥವರು ಅಥವಾ ಸಿಕ್ಕವರು ಅಂತ ಆಕಾಶವಾಣಿ ಘಟನೆ ನೆನೆಸ್ಕೊಳ್ತಾ ಇದ್ರಿ ಆಗಲೇ?
0: ಹೌದು, ಅನೇಕರಿದ್ದಾರೆ ಮೇಡಮ್. ಅದರಲ್ಲೂ ತುಂಬ ಏನು ಸಾಮಾನ್ಯ ಕೇಳುಗರಿಂದ ಹಿಡಿದು ಅಸಾಮಾನ್ಯ ಕೇಳುಗರಿಂದ ಹಿಡಿದು ಕೆಲವು ಅಧಿಕಾರಿಗಳಾಗ್ಬೋದು, ಮತ್ತೊಬ್ಬರಾಗ್ಬೋದು. ಅಲ್ಲೇನಂದರೆ ಇದು ಭಾವನೆಗಳ ಒಂದು ಕನೆಕ್ಟಿವಿಟಿ ಅಷ್ಟು ಬಿಟ್ಟರೆ ಇನ್ನು ಬೇರೆ ಯಾವ ಪೂರ್ವಗ್ರಹಗಳು ಇರೋದಿಲ್ಲ ಇದರಲ್ಲಿ. ಪರಿಚಯವೂ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಈ ಹಾಡು ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ ಅಥವಾ ನಮ್ಮ ಸಂದರ್ಶನ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿರುತ್ತೆ, ಆ ಮೂಲಕ ನಮ್ಮನ್ನು ಅವರನ್ನು ಒಂದು ಮಾಡುತ್ತೆ ಈ ಕ್ರಿಯೆ. ಅದಕ್ಕೊಂದು ಉದಾಹರಣೆ, ಮೊನ್ನೆ ಒಬ್ಬರು ದೇಸಾಯಿ ಅವರು ಅಂತ, ಅವರು ಒಬ್ಬ ಸರ್ಕಾರಿ ಅಧಿಕಾರಿ, ಅವರು ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು, ಅವರು ವಿಧಾನಸೌಧದಲ್ಲಿ ಇರ್ತಾರೆ. ಒಂದು ಸಲ ನನಗೊಂದು ಸಂಜೆ ಒಂದು 7-7:30 ನನ್ನ ಮನೆಯಲ್ಲಿ ಇದ್ದೆ. ನನ್ನ ಮಗ, ಚಿಕ್ಕ ಮಗ ಇದ್ದಾನೆ, ಅವನ ತೊಡೆ ಮೇಲೆ ಕೂಡಿಸ್ಕೊಂಡು ಅವನಿಗೇನೋ ತಿನ್ನಿಸ್ತಾ ಇದ್ದೆ ನಾನು. ಆ ಟೈಮ್ಗೆ ಒಂದು ಅನ್ನೋನ್ ನಂಬರ್, ಯಾವುದು ನನಗೆ ಗೊತ್ತಾಗಿಲ್ಲ ಯಾರಂತ, ಒಂದು ನಂಬರಿಂದ ಫೋನ್ ಬಂತು, ನಾನು ಮಾತಾಡಿದೆ. ಆಮೇಲೆ ಅವರು ಪರಿಚಯ ಮಾಡಿಕೊಂಡ್ರು, ನಾನು ಹೀಗೆ ದೇಸಾಯಿ ಅಂತ, ಈ ರೀತಿ ಒಂದು ಹುದ್ದೆಯಲ್ಲಿ ಇರುವಂಥ ಅಧಿಕಾರಿ ಅಂತ. ಇವತ್ತು ವಿಧಾನಸೌಧದಲ್ಲಿ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೊರಟಿದ್ದೆ, ಕಾರಲ್ಲಿ ರೇಡಿಯೋ
1: ವಿವಿಧ ಭಾರತಿ
0: ಅದರ ಮೂಲಕ ನಿಮ್ಮ ಸಂದರ್ಶನ ಬರ್ತಾಯಿತ್ತು. ನನಗೆ ನನ್ನ ಮನೆಗೆ ಹೋಗೋ ತನಕ ಕೇಳ್ಕೊಂಡು ಹೋದೆ, ಏನೋ ಒಂಥರ ಬೇರೆ ಥರ ಅನ್ನಿಸ್ತದು. ಅಂದರೆ ಆ ಕಾರ್ಯಕ್ರಮ ನಡೆಸ್ಕೊಟ್ಟು ವಿಧಾನ ಆಗ್ಬೋದು,

0: ಮತ್ತು ನಿಮ್ಮ ಮಾತುಗಳಾಗ್ಬೋದು, ಸಂದರ್ಶಕರು ಕೇಳದಂಥ ನಿಮ್ಮನ್ನು ತಿವಿದು ನಿಮ್ಮೊಳಗಿಂದ ಮಾತುಗಳನ್ನ ಹೊರಗೆ ತೆಗೆಸಿದಂಥ ಒಂದು ಪ್ರಕ್ರಿಯೆ ಅಥವಾ ಇನ್ನೊಂದಾಗ್ಬೋದು. ಹಾಗಾಗಿ ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ನಾನು ಆಕಾಶವಾಣಿಗೆ ಫೋನ್ ಮಾಡಿ ಆಫೀಸ್ಗೆ ನಂಬರ್ ತಗೊಂಡು ಫೋನ್ ಮಾಡಿದೆ ನಿಮಗೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದರು. ಆ ವ್ಯಕ್ತಿ ಸುಮಾರು ನನ್ನೊಟ್ಟಿಗೆ ಒಂದು ಗಂಟೆ ಕಾಲ ಮಾತಾಡಿದ್ರು. ಅವತ್ತು ಮೊದಲನೇ ಸಲ ನಾನು ಅವರು ಮಾತಾಡಿದ್ದು. ಮನುಷ್ಯರ ನಡುವೆ ಭಾವನೆಗಳು ಯಾವ ರೀತಿ ಮಧ್ಯಸ್ಥಿಕೆ ವಹಿಸ್ತವೆ ಅನ್ನುವಂಥದ್ದು ಸಂಬಂಧಗಳಿಗೆ ಇಲ್ಲಿ ನನಗೆ ಗಮನಕ್ಕೆ ಬಂತು. ಆಮೇಲೆ ಒಮ್ಮೆ ಬರಲಿ, ಬನ್ನಿ ನೀವು ವಿಧಾನಸೌಧಕ್ಕೆ ಯಾವಾಗಲಾದ್ರೂ ಬಂದರೆ, ನಮ್ಮ ಆಫೀಸ್ ಇದು ಅಂತೇಳಿ ಅವ್ರ ನಂಬರ್ ಎಲ್ಲ ಕಳಿಸಿದ್ರು, ಆ ಕೊಠಡಿ ಸಂಖ್ಯೆ. ನಾನೇನೋ ಒಂದು ಬೇರೆ ಕೆಲಸದ ಮೇಲೆ ವಿಧಾನಸೌಧಕ್ಕೆ ಹೋದಾಗ ನೆನಪಾಯ್ತು, ಹೋದೆ. ಅದು ಮೊದಲನೇ ಭೇಟಿ. ಅವತ್ತೊಮ್ಮೆ ಮಾತಾಡಿದ್ಮೇಲೆ ಮತ್ತೆ ನಾವು ಯಾವತ್ತೂ ಮಾತಾಡಿಲ್ಲ ಫೋನಲ್ಲಿ. ಆಮೇಲೆ ನಿಮ್ದು ಯಾವುದಾದ್ರೂ ಪದ್ಯ ಇದ್ರೆ, ಹಾಡಿನ ಲಿಂಕ್ ಇದ್ರೆ ಕಳಿಸಿ ಅಂತ ಕೇಳಿದ್ರು. ಅದನ್ನು ಕಳಿಸಿದ್ದೆ, ಅದಕ್ಕೆ ಬರೀ ಮೆಸೇಜಲ್ಲಿ ನಡೆದಿತ್ತು. ಆಫೀಸ್ಗೆ ಹೋದಾಗ ತುಂಬ ಆತ್ಮೀಯವಾಗಿ ಮಾತಾಡಿಸಿ ಕಾಫಿ ತರಿಸಿ, ಮತ್ತು ಅವರು ಒಬ್ಬರು ಪಿ ಎಸ್ ಅವರು, ಒಬ್ಬರು ಏನು ರಾಜಕಾರಣಿ ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿಸಿದ್ರು. ಅವ್ರ ಹೆಸರು ಬೇಡ ಅನಿಸುತ್ತೆ ಇಲ್ಲಿ ಹೇಳೋದು. ಅವರು ತುಂಬ ಪ್ರೀತಿಯಿಂದ ಎಲ್ಲ ಮಾತಾಡಿಸಿದ್ರು. ಅದಾದಮೇಲೆ ನಾನು ಹೊರಟೆ. ಆ ವ್ಯಕ್ತಿ ಈಗಲೂ ನನ್ನ ಜೊತೆ ಅವರು ಸಂಪರ್ಕದಲ್ಲಿ, ಅಂದರೆ ಮೆಸೇಜ್ ಮಾಡ್ತಾ ಇರ್ತಾರೆ ಅಥವಾ ನಾವು ಮಾಡ್ತೀವಿ. ಅದಕ್ಕೆ ಕಾರಣ ಇಲ್ಲಿ ಆಕಾಶವಾಣಿ ಮೂಲಕ ಅವರು ಪರಿಚಯ ಇದ್ರು, ದೇಸಾಯಿ ಸರ್. ಸೊ ಈ ರೀತಿ ಇದೊಂದಾಗ್ಬೋದು. ಆಮೇಲೆ ಇನ್ನೊಮ್ಮೆ ನನಗೆ ಕಾರವಾರದಿಂದ ಗೋವಾಗೆ ಹೋಗ್ತಾ ಇದೆ. ನಾನು ಸಾಮಾನ್ಯವಾಗಿ ಎಲ್ಲಾದರೂ ಪ್ರಯಾಣ ಮಾಡಬೇಕಾಗಿ ಬಂದಾಗ ಪುಸ್ತಕ ಇಟ್ಕೊಂಡಿರ್ತೀನಿ, ಒಂದೆರಡು ಬ್ಯಾಗಲ್ಲಿ. ಒಂದು ಪುಸ್ತಕ ಹಿಂಗೆ ಏನು ಪೇಜ್ ಯಾವುದೋ ಪುಟ ಹಿಂಗೆ ಓದ್ತಾ ಇದ್ದೆ ನಾನು. ಆಗ ಯಾರೋ ಅಲ್ಲಿಂದ, ಅವರು ಸುಮಾರು ಒಂದು 60-65 ವಯಸ್ಸು, ಅವ್ರಿಗೆ ಮಾತಾಡಿಸಿದ್ರು. ಅದೊಂದು ಚೆನ್ನಾಗಿರುತ್ತೆ, ಕಾರವಾರ ಕನ್ನಡ, ಉತ್ತರ ಕನ್ನಡ ಜಿಲ್ಲೆದು. ಹೀಗೀಗೆ ನೀವು ಹೃದಯ ಶಿವ ಅವರಲ್ವಾ? ಹೌದು ಸರ್ ಅಂದೆ. ಮತ್ತು ಅವ್ರು ನಿಂತಿದ್ರು ಆ್ಯಕ್ಚುಲಿ. ಅವಾಗ ನಾನು ಎದ್ದೆ, ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಕೂತ್ಕೊಳ್ತೀರಾ ಅಂದರೆ, ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಅಲ್ಲಿ ಕಾಣ್ಕೊಂಡಲ್ಲಿ ಇಳಿಬೇಕು ಅಂದರು. ಅವರು ಕಾರವಾರದಿಂದ ಮಡ್ಗಾಂವ್ ಹೋಗುವಂಥ ಬಸ್ ಅದು, ಕಾಣ್ಕೊಂಡು ಇಳಿಬೇಕು. ನಮ್ಮದಲ್ಲಿ ಏನೋ ಒಂದು, ಅವರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ಲಿ, ಅವ್ರದ್ದೇನೋ ಹೇಳಿದರು. ಆಮೇಲೆ ಅವರು ಹೇಳಿದರು, ನಾನು ಇಂಟರ್ವ್ಯೂ ಕೇಳಿದ್ದಾರೆ ಅವರು, ಹೀಗೆ ನಿಮ್ಮ ಸಂದರ್ಶನ ಕೇಳಿದೆ ನಾನು. ಅಲ್ಲ, ನಮಗೆ ಯಾವ ಹಾಡು ಯಾರು ಬರೆದಿರ್ತಾರೆ ಅಂತ ಗೊತ್ತಾಗೋದೇ ಇಲ್ಲ. ಈಗ ಟಿವಿಯಲ್ಲಿ ಹಾಡು ಬರುತ್ತೆ, ಹಾಡು ಕೇಳಿ ನೋಡ್ತೀವಿ, ಅದು ಇಷ್ಟ ಆಗ್ಬೋದು ಅಥವಾ ನಮ್ಮ ನಮ್ಮ ಅಭಿರುಚಿ ಮೇಲೆ ಹೋಗ್ತವೆ ಹಾಡುಗಳು. ಇನ್ನು ಕೆಲವು ರೇಡಿಯೋ ಸ್ಟೇಷನ್ಗಳಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾರೆ, ಬರೆದವ್ರ ಹೆಸರು ಹೇಳೋದೇ ಇಲ್ಲ, ಹಾಡಿರೋರ ಹೆಸರು ಏನು ಹೇಳಬೇಕಾಗಿರಲ್ಲ, ವಾಯ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಆಕಾಶವಾಣಿಯಲ್ಲಿ ಹೇಳ್ತಾರೆ. ಹಾಗಾಗಿ ನಿಮ್ಮ ಸಂದರ್ಶನದ ಜೊತೆ ಜೊತೆಗೆ ನೀವು ಬರೆದಂಥ ಹಾಡುಗಳ ಬಗ್ಗೆ ಅವರು ಅಲ್ಲಿ ಪ್ರಸ್ತಾಪ ಮಾಡಿದಾಗ, ಓ ಈ ಹಾಡೆಲ್ಲ ಕೇಳಿದ್ವಲ್ಲ, ಇದು ಇವರೇ ಬರ್ತದ ಅಂತೇಳಿ ನಮಗೆ ಒಂದು ಖುಷಿಯಾಯಿತು. ಮತ್ತು ನಿಮ್ಮ ಬಗ್ಗೆನೂ ಒಂದಿಷ್ಟು ಪ್ರಶಂಸೆಯ ಮಾತುಗಳನ್ನು ಆಡಿದ್ರು. ಸೊ ಈ ರೀತಿ ಅನುಭವ ಕೂಡ ಆಗಿದೆ, ಅದಕ್ಕೂ ಆಕಾಶವಾಣಿ ಕಾರಣ ಆಗುತ್ತೆ. ಇಲ್ಲಿ
1: ಎಷ್ಟೊಂದು ನೆನಪುಗಳನ್ನು ಹಂಚಿಕೊಂಡ್ರಿ ಹೃದಯ ಶಿವ ಅವರೇ. ನಿಮ್ಮ ಮತ್ತು ಆಕಾಶವಾಣಿಯ ಈ ಬೆಚ್ಚನೆಯ ನೆನಪುಗಳು ಸದಾ ಹೇಗೆ ಉಳಿಲಿ ಅಂತ ಆಶಿಸ್ತಾ, ನೀವಿಲ್ಲಿ ಬಂದಿದ್ದಕ್ಕೆ, ಮನಸಾರೆ ಮಾತಾಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಒಂದಿಷ್ಟು ನೆನಪುಗಳಿಗೆ ದಾರಿ ಮಾಡಿಕೊಟ್ಟಿದ್ದಕ್ಕೆ, ಒಂದಿಷ್ಟು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಕ್ಕೆ, ತಮಗೂ ಆಕಾಶವಾಣಿ ಬಳಗಕ್ಕೂ ಆಕಾಶವಾಣಿ ಕೇಳುಗರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು.
1: ಕವಿ, ಗೀತ ರಚನಾಕಾರ, ಲೇಖಕ, ನಿರ್ದೇಶಕ ಹೃದಯ ಶಿವ ಅವರ ಆಕಾಶವಾಣಿ ಒಡನಾಟದ ಒಂದು ಮೆಲುಕನ್ನ ನಾವು ಕೇಳಿದೆವು.

ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ನಿರೂಪಣೆ ಹಾಗೂ ನಿರ್ಮಾಣ ಬಿ ಕೆ ಸುಮತಿ.

ಸಮಯ 3:01 ಈಗ ಕೇಳೋಣ ಆಕಾಶ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: 101.3 FM. ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ಈಗ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ವಿರುದ್ಧ ದೂರು ನೀಡಿದ ಮೇಲೆ ಆರೋಪಗಳನ್ನ ದಾಖಲೆ ಮಾಡದೇನೆ ಪೊಲೀಸರು ವ್ಯಕ್ತಿಯನ್ನ ಎಷ್ಟು ದಿನ ಅವ್ರ ಕಸ್ಟಡಿಯಲ್ಲಿ ಇಟ್ಕೋಬಹುದು, ಅದ್ರ ಬಗ್ಗೆ ತಿಳಿಸಿ ಸರ್.
3: ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಠಾಣೆಗೆ ಆರೋಪಿ ಅಂತ ಆರೋಪಿತನನ್ನು ಕರೆಸಿದ ಮೇಲೆ ಸಾಮಾನ್ಯವಾಗಿ 24 ಗಂಟೆಗಳ ಕಾಲ ಮಾತ್ರ ಆತನನ್ನ ವಿಚಾರಣೆಗೆ ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಳ್ಬಹುದು. 24 ಗಂಟೆಗಳ ಒಳಗಡೆ ಆ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು ಅಥವಾ ಬಿಡುಗಡೆ ಮಾಡಬೇಕು. ಇದೆರಡೇ ಅವಕಾಶ ಇರುವಂತದ್ದು. ಸಾಮಾನ್ಯವಾಗಿ ಯಾವುದೇ ಆರೋಪಗಳು ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದಾಗ ಪೊಲೀಸ್ನವರು ಅದನ್ನ 3 ರೀತಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳುತ್ತಾರೆ. ಒಂದು ಜನರಲ್ ಕಂಪ್ಲೇಂಟ್ ಅಥವಾ ನಾನ್ ಕಾಗ್ನಿಸೇಬಲ್ ಅಸಂಜ್ಞೇಯ ಪ್ರಕರಣ ಅಂತ ಮಾಡಿಕೊಳ್ಬಹುದು, ಅಥವಾ ತೀವ್ರತರವಾದ ಕ್ರಿಮಿನಲ್ ಪ್ರಕರಣವಾದರೆ ಅದನ್ನು FIR ದಾಖಲಿಸುವ ಅಥವಾ ಪ್ರಥಮ ವರ್ತಮಾನ ವರದಿಯನ್ನು ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ ನಂತರ ಒಂದು ವೇಳೆ ತನಿಖೆ ನಡೆಸಬೇಕು ಅಂತ ಆದರೆ ಮ್ಯಾಜಿಸ್ಟ್ರೇಟ್ ಮುಖಾಂತರ ಹೆಚ್ಚುವರಿ ಕಸ್ಟಡಿಗೆ ಪೊಲೀಸರು ಅವಕಾಶವನ್ನು ಕೇಳಬಹುದು
2: ಅಥವಾ
3: ತನಿಖೆಯ ಕಾರಣಗಳಿಗೋಸ್ಕರ.
2: ಎಷ್ಟು ದಿನ ಮುಂದುವರಿಸಬಹುದು?
3: ಸಾಮಾನ್ಯವಾಗಿ ಅದು 15 ದಿನಗಳಿಗೊಮ್ಮೆ ಕಸ್ಟಡಿಯನ್ನು ನವೀಕರಿಸಬೇಕಾಗುತ್ತೆ. ಅಂದ್ರೆ 15 ದಿನಗಳಿಗಿಂತ ಜಾಸ್ತಿ ಅದನ್ನು ನ್ಯಾಯಾಂಗ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ತನಿಖೆ ಮುಗಿಯುವವರೆಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವುದಿಲ್ಲ.
2: ಓಕೆ, ಮತ್ತೆ 15 ದಿವಸ ಪೊಲೀಸ್ ಕಸ್ಟಡಿನಲ್ಲಿ ಒಂದೇ ಸಲ
3: ಹೌದು. ಇಲ್ಲಿ ಒಟ್ಟು ಗರಿಷ್ಠ ದಿನಗಳಂದ್ರೆ ಅಪರಾಧದ ತೀವ್ರತೆಯನ್ನು ಆಧರಿಸಿ ಸಣ್ಣ ಮಟ್ಟದ ಅಪರಾಧ ಅಂತ ಆದ್ರೆ 1-3 ವರ್ಷದ ಶಿಕ್ಷೆಯನ್ನ ಇರುವಂತಹ ಅಪರಾಧಗಳಾದ್ರೆ ಗರಿಷ್ಠ 60 ದಿವಸದವರೆಗಿನ ಕಸ್ಟಡಿಯನ್ನ ತಗೊಳ್ಬಹುದು. ಗಂಭೀರ ಅಪರಾಧಗಳು ಅಂದ್ರೆ 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಅಂತ ಆದ್ರೆ ಗರಿಷ್ಠ 90 ದಿನದ ಕಸ್ಟಡಿಯನ್ನ ಕೇಳಬಹುದು ಅಷ್ಟೇ. 15 ದಿವಸಗಳ ಕಸ್ಟಡಿ ಅಂದ್ರೆ ಪೊಲೀಸ್ ಕಸ್ಟಡಿಯನ್ನು ಒಂದೇ ಬಾರಿ ತೆಗೆದುಕೊಳ್ಳಿಕ್ ಆಗುದಿಲ್ಲ. ಅದ ಪೊಲೀಸರು ಇದನ್ನು 15 ದಿನಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಕೂಡ ವಿಂಗಡಿಸಬಹುದು. ಅವರ ತನಿಖೆಯ ಹಂತಗಳನ್ನು ಆಧರಿಸಿಕೊಂಡು 40 ಅಥವಾ 60 ದಿವಸಗಳ ಒಳಗಡೆ ಯಾವುದೇ ಯಾವಾಗ ಬೇಕಾದರೂ ಕೇಳಬಹುದು. ಈ ಅವಕಾಶ ಪೊಲೀಸರಿಗೆ ಇದೆ.
2: ಈಗ ನ್ಯಾಯಾಂಗ ಕಸ್ಟಡಿಗೆ ಅಂತಂದಾಗ ಖುದ್ದಾಗಿ ಕೆಲಸ ಬರಕಾಗಲ್ಲ ನಮಗೆ ಅಂತಾರೆ, ಈ ವಿಡಿಯೋ ಕರೆ ಮೂಲಕ ಹಾಜರಾಗಕ್ಕೆ ಸಾಧ್ಯತೆ ಇದೆಯಾ?
3: ಪೊಲೀಸ್ ಕಸ್ಟಡಿ ಆದ್ರೆ ಪ್ರತಿ ಬಾರಿ ಆರೋಪಿಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲೇಬೇಕು. ಅಥವಾ ನ್ಯಾಯಾಂಗ ಕಸ್ಟಡಿಯಲ್ಲಿ ಇದ್ರೆ ಮಾತ್ರ, ನ್ಯಾಯಾಂಗ ಕಸ್ಟಡಿಯಲ್ಲಿ ಇರುವಾಗ ಖುದ್ದಾಗಿ ಬರಬೇಕಾಗಿಲ್ಲ, ಆಗ ವಿಡಿಯೋ ಕರೆ ಮೂಲಕ ಹಾಜರುಪಡಿಸುವಂತ ಅವಕಾಶಗಳು ಪೊಲೀಸರಿಗೆ ಇದೆ.
2: ಅವಾಗ ಬೇಲ್ ಎಲ್ಲ ಸಿಗುತ್ತಾ? ಅಂದ್ರೆ ಚಾರ್ಜ್ ಶೀಟ್ ಹಾಕಿದ್ದಿಲ್ಲ ಅಂತಂದ್ರೆ
3: ಚಾರ್ಜ್ ಶೀಟ್ ಈ ಅವಧಿಯೊಳಗಡೆ, ಇದು ಏನಂದ್ರೆ ಈಗ ಚಾರ್ಜ್ ಶೀಟ್ ವಿಚಾರಕ್ಕೆ ಬಂದ್ರೆ ಈ ಅವಧಿಯೊಳಗಡೆ ಚಾರ್ಜ್ ಶೀಟ್ ಹಾಕದೇ ಇದ್ರೆ ಆ ವ್ಯಕ್ತಿಗೆ ಡಿಫಾಲ್ಟ್ ಬೇಲ್ ಅಂತ ಹೇಳ್ತೇವೆ. ತನ್ನಂತಾನೇ ಬೇಲ್ ಪಡೆದುಕೊಳ್ಳುವಂತ ಅಧಿಕಾರ ಸಂವಿಧಾನಿಕವಾಗಿ ಆ ವ್ಯಕ್ತಿಗೆ
2: ಕಾನೂನು ಪ್ರಕಾರ
3: ಬಿಡುಗಡೆ ಮಾಡಬೇಕಾಗುತ್ತೆ. 60 ಅಥವಾ 90 ದಿನದ ಅವಧಿ ಮುಗಿದ್ರೂ ಕೂಡ ಆರೋಪಿ ಬೇಲ್ ನೀಡದ ತನಕ ಕಸ್ಟಡಿಯಲ್ಲಿ ಇರ್ತಾರೆ
2: ಅಲ್ವಾ? ಓಕೆ, ಈ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
1: ನಿಮ್ಮ ಪ್ರೀ

ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ನಮಸ್ಕಾರ. ಸಮಯ 3:08. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM. ಸ್ಟುಡಿಯೋ ಇಂದ ಆಚೆ ತುಂತುರು ಹನಿ ಬೀಳ್ತಾ ಇದೆ. ವಾತಾವರಣ ತುಂಬಾ ಸಖತ್ ಕೂಲ್ ಆಗಿದೆ. ಪಕ್ಕದಲ್ಲಿ ಬಿಸಿ ಬಿಸಿ ಕಾಫಿನೋ ಬಜ್ಜಿನೋ ಇದ್ದಿದ್ರೆ ಅದ್ರ ಮಜಾನೇ ಮಜಾ. ಇಂಥ ಮಳೆಗಾಲದಲ್ಲೂ ಕೂಡ, ಇಂಥ ಮಳೆ ಇರುವಂಥ ಸಮಯದಲ್ಲೂ ಕೂಡ, ಎಂಥದ್ದೇ ಬಿರು ಬೇಸಿಗೆ ಇದ್ರೂ ಕೂಡ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ನಲ್ಲಿ 3:05 ಏನಿರುತ್ತೆ, ಹೊಂಬಿಸಿಲಿರುತ್ತೆ. ಈಗ ಹೊಂಬಿಸಿಲನ್ನ ಶುರು ಮಾಡುವಂಥ ಸಮಯ. ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಹೊಂಬಿಸಿಲು ಶುರು ಆಗ್ತಿರೋದೇ ತಡ, ಬಹಳಷ್ಟು ಸಂದೇಶಗಳು ಬಂದಿದೆ. ನಮ್ಮ ಸ್ನೇಹಿತರೆಲ್ಲರೂ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಹೊಂಬಿಸಿಲಿನ ಪ್ರಶ್ನೆ ಪತ್ರಿಕೆ ಸುಲಭವಾಗಿದ್ದರೆ ಸಾಕು ಅಂತ ಬಹಳಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀರಾ. ಪ್ರಶ್ನೆ ಪತ್ರಿಕೆ ಸುಲಭ ಇದೆಯಾ ಅಥವಾ ಟಫ್ ಇದೆಯಾ ತಿಳ್ಕೊಳ್ಳೋಣ. ಈ ಒಂದು ಗೀತೆಯ ನಂತರ ನಿಮ್ಮ ಮನೆಯ ಅಕ್ಕಪಕ್ಕ ಅಥವಾ ಯಾವುದಾದ್ರೂ ಅಕ್ಕಪಕ್ಕದ ಏರಿಯಾದಲ್ಲಿ ಮಳೆ ಬರ್ತಿದ್ರೆ ನಿಮಗಾಗಿ ಸ್ಪೆಷಲ್ ಡೆಡಿಕೇಟೆಡ್ ಗೀತೆ ಇದು, ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳ ಲೀಲೆ.

ಸಮಯ 3:14:43 ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಕರ್ಮಡಿ ಅವರು ನಮಸ್ತೆ. ನಮ್ಮೂರಲ್ಲಿ ಅರ್ಧ ಗಂಟೆಯಿಂದ ಜೋರಾಗಿ ಮಳೆ ಹೊಯ್ತಾ ಇದೆ ಸ್ವಾಮಿ ಅಂತ ಇದ್ದಾರೆ. ಸುನಂದಾಸ್ ಕಂದಲಿಯೋಟಿಂದ ಇಲ್ಲಿ ತುಂತುರು ಹನಿ ಮಳೆ ನಿಂತು ಹೊಂಬಿಸಿಲು ಮೂಡಿದೆ ಅಂತ ಇದ್ದಾರೆ. ನೋಡಿ, ಕರೆಕ್ಟಾಗಿ ನಮ್ಮ ಶೋ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಹೊಂಬಿಸಿಲು ಮೂಡಿದೆ. ಅಲ್ಲಿ ಹೊಂಬಿಸಿಲು ಮೂಡಿರಲಿಲ್ಲ ಅಂದ್ರೂ ಕೂಡ ಇಲ್ಲಿಂದ ಹೊಂಬಿಸಿಲು ಅಲ್ಲಿ ಬರ್ತಾ ಇತ್ತು. ಸರ್, ಮಳೆಯ ಸೋನೆ ಸುರಿದು ಬಿಸಿಲು ಬರ್ತಾ ಇದೆ. ಆಕಾಶವಾಣಿ ಎಫ್ ಎಂ ರೇನ್ಬೋ ಅಲ್ಲಿ ಮುಂಗಾರು ಜೋರಾಗಿದೆ, ಮಳೆಯಲ್ಲಿ ನನೀತಾ ಖುಷಿ ಆಗ್ತಾ ಇದೆ ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಹುಷಾರು ಕಂಡ್ರೆ, ಮಳೆಯಲ್ಲೆಂದೋ ಕೆಮ್ಮು ಗಿಮ್ಮು ಜ್ವರ ಬಂದತ್ತ. ಆಮೇಲೆ ನಮ್ಮ ಮನೆ ಹತ್ರನೂ ಮಳೆ ಬಂದು ನಿಂತಿದೆ, ನಿಮ್ಮ ಮಾತು ಹಾಡು ಕೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಕಿರಣ್ ಕುಮಾರ್ ಅವರು IMG ಲೈಟ್ ಜೆಪಿ ನಗರ 9th ಫೇಸ್ ಇಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಸರ್, ನಾನು ಕಾಫಿ ಕುಡಿತಾ ಮಿರ್ಚಿ ಬಜ್ಜಿ ತಿಂತ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ದಿಲೀಪ್ ಕಲ್ಯಾಣ್ ಅವರು, ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಯು ಕ್ಯಾನ್ ಪ್ಲೀಸ್ ಜಾಯ್ನ್ ಅಸ್ ಅಂತ ಇದಾರೆ. ಧಾರಾಳವಾಗಿ ಬರೋಣ. ಇಲ್ಲೂ ಮಳೆ ಬರ್ತಾ ಇದೆ ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಹೇಳ್ತಾ ಇದಾರೆ. ಹಾಗೆ GS ಚಂದ್ರನ ಚಿತ್ರದುರ್ಗದಿಂದ, ಶುಭ ಮಧ್ಯಾಹ್ನ, ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದೀವಿ, ಪ್ರಶ್ನೆ ಕೇಳಿ ಅಂತ ಇದ್ದಾರೆ. ಸರ್, ಆಟ ಆಡೋಣ, ನಾವು ತಯಾರಿದ್ದೀವಿ, ಪ್ರಶ್ನೆ ಪತ್ರಿಕೆ ಸುಲಭ ಇರಲಿ ಅಂತ ಗಣಪತಿ ಭೀಮಪ್ಪ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಕೂಡ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ತಡ ಮಾಡೋದು ಬೇಡ, ಶನಿವಾರ ಏನಿರುತ್ತೆ ಹಂಪಸ್ನಲ್ಲಿ ಕನ್ನಡ ಸಿನಿಮಾ ಕುರಿತಾದಂಥ ಪ್ರಶ್ನೆಗಳಿರುತ್ತೆ. ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಹೇಗಿದೆ, ಸತೀ ಸುಲೋಚನಾಗಿಂತಲೂ ಬಿಡುಗಡೆಯಾಗಲು ತಯಾರಾಗಿದ್ದಂಥ ಮೊದಲ ಕನ್ನಡದ ಚಿತ್ರ

ಸತೀ ಸುಲೋಚನಾ ಸಿನಿಮಾಗಿಂತಲೂ ಮುಂಚೆಯೇ ಬಿಡುಗಡೆ ಆಗೋದಕ್ಕೆ ತಯಾರಾಗಿದ್ದಂಥ ಕನ್ನಡ ಸಿನಿಮಾ ಯಾವುದು ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಯಾರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಗದಾಂಬಿಕಾ ಹಂಸವೇಣಿ ನೇತ್ರಾ ಕೆಂಗೇರಿಯಿಂದ, ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಮಹೇಶ್ ಬಿಸಿ ಲೇಔಟ್ನಿಂದ, ಕುಲ್ದೀಪ್ ಹೆಚ್ಚಸಾರ್ ಲೇಔಟ್ನಿಂದ, ಗಜಾನನ ಭಟ್ ಭೋಳನಿಮಕ್ಕಿ ಹೊನ್ನಾವರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಂಪಿಯಿಂದ ಜಾಫರ್, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹೊನ್ನೂರಲ್ಲಿ ಅವರ ಉತ್ತರ ಸರಿಯಾಗಿದೆ, ಹನುಮಂತಪುರದಿಂದ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ.

ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ಅದು ಅದು ಅದು ಭಕ್ತ ಧ್ರುವ. ಸತಿ ಸುಲಾಚನ ಬಿಡುಗಡೆಯಾದಂಥ ಮೊದಲ ಕನ್ನಡ ಚಲನಚಿತ್ರ ಆದರೂ ಕೂಡ ಅದು ಸೆಟ್ಟೇರೋದಕ್ಕೂ ಮುಂಚೆನೇ ಮುಂಬೈನ ಅಜಂತಾ ಸ್ಟುಡಿಯೋದಲ್ಲಿ ಭಕ್ತ ಧ್ರುವ ಸೆಟ್ಟೇರಿತ್ತು. ಚಿತ್ರೀಕರಣ ಮುಗ್ದಿತ್ತು, ಆದರೆ ಎಡಿಟಿಂಗೂ ಆಗಿತ್ತು, ಕಂಪ್ಲೀಟ್ ಸಿನಿಮಾ ಬಿಡುಗಡೆಗೆ ತಯಾರಾಗಿತ್ತು. ಆದರೆ ಕಹಾನಿ ಮೇ ಟ್ವಿಸ್ಟೇ ಅನ್ನೋ ಹಾಗೆ ಸೆನ್ಸಾರ್ ಆಗಿ ಬಿಡುಗಡೆಯಾಗೋದಕ್ಕೆ ಸಿದ್ಧ ಆಗಿದ್ರು ಕೂಡ ಅದು ರಿಲೀಸ್ ಆಗಿರಲಿಲ್ಲ. ನಂತರ ಸತಿ ಸುಲೋಚನ ಚಿತ್ರದ ಬಿಡುಗಡೆಯ ನಂತರ ಈ ಸಿನಿಮಾ ತೆರೆ ಮೇಲೆ ಕಾಣುತ್ತೆ. ಸೊ ಎಷ್ಟೋ ಬಾರಿ ನಾವೆಷ್ಟೇ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ರು ಕೂಡ ಹಿಂದೆ ಮುಂದೆ ಆಗೇ ಹೋಗುತ್ತೆ ಅನ್ನೋದಕ್ಕೆ ನೋಡಿ ಇದೇ ಒಂದು ಉದಾಹರಣೆ. ಇಲ್ಲದ್ರೆ ಇದು ಪ್ರಥಮ ಚಿತ್ರ ಆಗಿರೋದು, ಕನ್ನಡದ ಮೊದಲ ಚಲನಚಿತ್ರ. ಕಾರ್ಯಕ್ರಮದ ಎರಡನೆಯ ಪ್ರಶ್ನೆ ಇದು ಕೂಡ ಸ್ವಲ್ಪ ಸಿಂಪಲ್ ಆಗಿ ಇಡೋಣ ಈ ಪ್ರಶ್ನೆ ಅಂತ ಅಂದ್ಕೊಂಡು ಒಂದು ಹಾಡಿನ ಚರಣ ಭಾಗದ ಒಂದಷ್ಟು ಸಾಲುಗಳನ್ನ ಪ್ರಸಾರ ಮಾಡ್ತೀನಿ. ಯಾವ ಹಾಡು ಇದು ಅಂತ ಗೆಸ್ ಮಾಡಬೇಕು. ಹಾಡಿನ ಸಾಲುಗಳು ಹೀಗಿದೆ.

ಇದು ಯಾವ ಹಾಡಿನಲ್ಲಿ ಬರುವಂತಹ ಸಾಲುಗಳು ಅಂತ ಗೆಸ್ ಮಾಡಿ ವಾಟ್ಸಪ್ ಸಂಖ್ಯೆ 9489001001 ಕಳಿಸ್ಕೊಡಿ. ಅಲ್ಲಿವರೆಗೂ ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿ, ಎಂಜಾಯ್ ಮಾಡಿ.

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ
0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ
0: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

0: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।
1: अगर टाइम मैनेजमेंट सीख ली और समय का प्रोडक्टिव यूज सीख लिया तो आप देखिए, आप कभी भी प्रेशर नहीं लगेगा, थकान नहीं लगेगी।
0: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से लगातार चल रहे हैं। अधिक जानकारी के लिए www.ncpcr.gov.in पर लॉगिन करें।
2: ಹಿಂಗ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
7: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
6: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
7: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇದು ಯಾವ ಸಿನಿಮಾದ ಹಾಡು, ಅಂದರೆ ಯಾವ ಈ ಹಾಡಿನ ಪಲ್ಲವಿ ಯಾವುದು ಅಂತ ಗೆಸ್ ಮಾಡಿ ಅಂತ ನಾನು ಕೇಳಿದ್ದೆ. ಒಂದಷ್ಟು ಜನ ಸ್ನೇಹಿತರು ಸರಿಯಾಗಿ ಗೆಸ್ ಮಾಡಿದಿರಾ, ಯಾರ್ಯಾರು ಸರಿಯಾಗಿ ಗೆಸ್ ಮಾಡಿದಿರಾ ಅಂತ ನೋಡೋದಾದ್ರೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ.

ನಂತರ ಇನ್ನು ಯಾರೆಲ್ಲ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ, ಇದು ಅದೇ ಸಿನಿಮಾದ ಆ ಹಾಡು ಅಲ್ವಾ ಅಂತ ಕರೆಕ್ಟಾಗಿ ಗೆಸ್ ಮಾಡಿರೋದು ವಾಸಿಮಲ್ಲಿ ಜಗಳೂರಿನಿಂದ, ವೇದಾ ಶೆಟ್ಟಿ ಕಾಳ್ವಾರ ಕುಂದಾಪುರದಿಂದ, ಸಮರ್ಥ ಹೆಚ್ ಡಿ ಅವರ ಉತ್ತರ ಸರಿಯಾಗಿದೆ, ವಾಣಿಶ್ರೀ ಧಾರವಾಡದಿಂದ ಗೆಸ್ ಮಾಡಿದ್ದಾರೆ, ರೋಹಿತ್ ದಾಸನಪುರದಿಂದ ಗೆಸ್ ಮಾಡಿದರೆ, ಗುರುರಾಜಸ್ವಾಮಿ ಅಜಿ ಜ್ಞಾನ ಭಾರತಿಯಿಂದ ಗೆಸ್ ಮಾಡಿದ್ದಾರೆ, ನಂತರ ಆಶಾ ಶರಣೈ ಮಡಿಕೇರಿಯಿಂದ, ವತ್ಸಲಮೂರ್ತಿ ವಿಜಾಪುರ ಚಿತ್ರದುರ್ಗ ಜಿಲ್ಲೆಯಿಂದ, ಭಾಗ್ಯ ರಾಮಣ್ಣವರ ಉತ್ತರ ಸರಿಯಾಗಿದೆ, ನಂತರ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ, ನೇತ್ರ ಕೆಂಗೇರಿಯಿಂದ, ಸುಧಾ ಬೂದಿಹಾಳ್ನಿಂದ, ಈ ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಪ್ರೇಮೋತ್ಸವ ಚಿತ್ರದ ಹೃದಯ ಈ ಹೃದಯ ಸದಾ ನಿನ್ನದು ಅನ್ನೋ ಗೀತೆ ಇದಾಗಿತ್ತು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು. ಈ ಸಿನಿಮಾದ ಮ್ಯೂಸಿಕ್ ಕಂಪೋಸಿಂಗ್ ಅಲ್ಲಿ ಸ್ಟೀಫನ್ ಪ್ರಯೋಗ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಈ ಟ್ಯೂನ್ ಕಂಪೋಸ್ ಮಾಡಿರ್ತಾರೆ ಸ್ಟೀಫನ್ ಪ್ರಯೋಗ ಅವರು, ಹಾಗೆ ಡೈರೆಕ್ಷನ್ ಟೀಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ತರ ಟ್ಯೂನ್ ಇದೆ ಈ ತರ ಇದೆ ಅಂತ. ಅದಕ್ಕೂ ಮುಂಚೆನೆ ಡೈರೆಕ್ಷನ್ ಟೀಮ್ ಅವರು ಎಕ್ಸ್ಪ್ಲೇನ್ ಅವ್ರಿಗೆ ಇನ್ನೊಂದು ರೀತಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಅಂದ್ರೆ ಈ ಹೃದಯ ಸದಾ ನಿನ್ನದು ಅನ್ನೋ ಹಾಡು ಓಪನಿಂಗ್ ಅಲ್ಲಿ ಬರುತ್ತೆ, ಎಂಡಿಂಗ್ ಅಲ್ಲಿ ಬರುತ್ತೆ, ಮತ್ತೆ ಸಿನಿಮಾದ ಮಧ್ಯದಲ್ಲಿ ಒಂಥರ ಬಿಚ್ ತರ ಬರುತ್ತೆ. ಈ ಒಂದು ಸಾಂಗು ಸಿನಿಮಾದಲ್ಲಿ ತುಂಬಾ ವೇಟೇಜ್ ಇದೆ, ತುಂಬಾ ಮುಖ್ಯವಾದ ಹಾಡು, ತುಂಬಾ ಚೆನ್ನಾಗಿ ಬೇಕು ನಮ್ಗಿದು ಅಂತ ಹೇಳಿರ್ತಾರೆ ಡೈರೆಕ್ಷನ್ ಟೀಮು. ಅದಕ್ಕೆ ತಕ್ಕನಾಗೆ ಕಂಪೋಸ್ ಮಾಡಿರ್ತಾರೆ ಸ್ಟೀಫನ್ ಅವರು, ಹಾಗೆ ಹಂಸಲೇಖ ಅವರು. ಈ ಸಿನಿಮಾನ ನೋಡಿದರೆ ನೀವು ಎಷ್ಟೋ ಬಾರಿ ನೀಟಾಗಿ ಅಬ್ಸರ್ವ್ ಮಾಡಿದರೆ ಎಷ್ಟೋ ಅಲ್ಲಲ್ಲಿ ಬಿಟ್ಸ್ಗಳಲ್ಲಿ ಬರುತ್ತೆ. ಹೀರೋಯಿನ್ ರೋಜಾ ಅವರು ಒಂದ್ಸಲ ಹಾಡ್ತಾರೆ, ನಂತರ ದೇವ್ಯಾನಿ ಅವರು ಕೂಡ ಒಂದ್ಸಲ ಹಾಡ್ತಾರೆ ಇದನ್ನ, ಒಂದ್ಸಲ ಮೇಲ್ ವರ್ಷನ್ ಬರುತ್ತೆ, ಫಿಮೇಲ್ ವರ್ಷನ್ ಬರುತ್ತೆ, ಹೀಗೆ ಹಲವಾರು ಬಾರಿ ಏನು ಫ್ಲ್ಯಾಶ್ ಬ್ಯಾಕ್ ಸೀನ್ಸ್ಗಳಲ್ಲಿ ಕೂಡ ಈ ಹಾಡು ಬಳಕೆ ಆಗುತ್ತೆ. ಟ್ಯೂನ್ ರೆಡಿ ಆಗಿರುತ್ತೆ, ರಾತ್ರಿ 11 ಗಂಟೆಗೆ ಸ್ಟುಡಿಯೋಗೆ ಹಂಸಲೇಖ ಅವರು ಬರ್ತಾರೆ. 11 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೂ ಈ ಸಿನಿಮಾದ ಅಷ್ಟು ಹಾಡುಗಳಿಗೆ ಸಾಹಿತ್ಯ ಬರೀತಾರೆ, ಈ ಹಾಡಿಗೆ ಕೂಡ ಬರೀತಾರೆ. 3 ದಿನ ಟೈಮ್ ತಗೋತಾರೆ ಎಲ್ಲ ಹಾಡುಗಳನ್ನ ಬರೆಯೋದಕ್ಕೆ, ಆದರೂ ಕೂಡ ಅವ್ರಿಗೆ ತೃಪ್ತಿನೇ ಆಗೋದಿಲ್ಲ ಈ ಹಾಡಿಗೆ ಲಿರಿಕ್ಸ್ ಬರೆದಿರೋದು. ನೆಕ್ಸ್ಟ್ ಸ್ಟುಡಿಯೋಗೆ ರೆಕಾರ್ಡಿಂಗ್ಗೆ ಎಸ್ ಪಿ ಬಿ ಸರ್ ಬಂದಿರ್ತಾರೆ. ಆಗ ಸ್ಟೀಫನ್ ಅವರು ಎಸ್ ಪಿ ಬಿ ಸರ್ಗೆ ಪಲ್ಲವಿ ಮಾತ್ರ ರೆಡಿ ಇದೆ ಸರ್ ಅಂತ ಹೇಳ್ತಾರೆ. ಪಲ್ಲವಿ ಮಾತ್ರ ಓಕೆ ಆಗಿರುತ್ತೆ, ಹೃದಯ ಈ ಹೃದಯ ಸದಾ ನಿನ್ನದು, ಮನಸ್ಸು ಹೊಂಗನಸು ನಿನ್ನದು ಅಂತ. ಅದನ್ನು ನೋಡಿ ಓಹೋ, ಬಿಸಿ ಬಿಸಿ ದೋಸೆ ಇನ್ನೂ ರೆಡಿ ಆಗ್ತಾ ಇದೆಯಾ, ಚರಣ ಬರಿತಾ ಇದ್ದಾರಾ, ಸರಿ ಸರಿ ಅಂತ ಹೇಳ್ತಾರೆ. ಎಸ್ ಪಿ ಬಿ ಅವರು ಪಲ್ಲವಿನ ಕೇಳಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡೋ 15-20 ನಿಮಿಷದಲ್ಲೇ ಚರಣಗಳನ್ನ ಬರೆದು ಕಳಿಸ್ಕೊಡ್ತಾರೆ ಹಂಸಲೇಖ ಅವರು.

ಮತ್ತೆ ಎರಡೂ ವರ್ಷನ್, ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಎರಡೂ ಸಖತ್ತಾಗಿದೆ. ಸಿನಿಮಾದಲ್ಲಿ ಮಧ್ಯಭಾಗದಲ್ಲಿ ಮತ್ತೆ ಮತ್ತೆ ಫ್ಲಾಶ್ ಬ್ಯಾಕ್ ಸೀನ್ಸ್ ಅಲ್ಲಿ ಚಿತ್ರಾ ಅವರ ವರ್ಷನ್ ತುಂಬಾ ಚೆನ್ನಾಗಿ ಬಳಕೆ ಆಗಿದೆ. ಅದರಲ್ಲೂ ಕೂಡ ಮ್ಯೂಸಿಕ್ ಇಲ್ಲದೆ ಅನ್ಪ್ಲಗ್ಡ್ ವರ್ಷನ್, ಬರೀ ಚಿತ್ರಾಮ್ ಅವರ ಹನಿ ಕೋಟೆಡ್ ವಾಯ್ಸಿನ ಹಾಗೇ ಪ್ಲೇ ಮಾಡಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲ್, ಕೇಳ್ತಾ ಇದ್ರೆ ಕಿವಿಗೆ ವಾವ್ ಅಂತ ಅನ್ಸುತ್ತೆ. ಈಗ ಅದೇ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದೀರಾ. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಅವರು ಕೂಡ ಸರಿಯಾಗಿ ಗೆಸ್ ಮಾಡಿದರು. ಸುಭಾನ್ ಕೋರಿ ಹಂಪಸಾಗರದಿಂದ ಅವರು ಕೂಡ ಸರಿಯಾಗಿ ಗೆಸ್ ಮಾಡಿದರು. ಈಗ ಅದೇ ಗೀತೆ, ಎರಡೂ ವರ್ಷದ ಗೀತೆ ನಿಮ್ಗಾಗಿ ಮಾಡಿ ಬರ್ತಾ ಇದೆ, ಹೃದಯ ಈ ಹೃದಯ. ಮೊದಲಿಗೆ ಎಸ್ ಪಿ ವಿ ಅವ್ರದ್ದು, ನಂತರ ಕೆ ಎಸ್ ಚಿತ್ರ ಅವ್ರದ್ದು. ಮುಂದಿನ ಪ್ರಶ್ನೆ ಯಾವುದು ತಿಳ್ಕೋಬೇಕು ಅಲ್ವಾ? ಅಂಬರೀಷ್ ಅವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾಗೆ? ಅಂಬರೀಷ್ ಅವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾಗೆ? ಉತ್ತರ ಕಳಿಸ್ಕೊಡಿ ವಾಟ್ಸ್ಆಪ್ ಸಂಖ್ಯೆ 9489809103.

ಅಂಬರೀಷ್ ಅವರು ಮೊದಲು ಬಣ್ಣ ಹಚ್ಚಿದ್ದು ಯಾವ ಸಿನಿಮಾಗೆ ಅಂತ ಕೇಳಿದ್ದೆ. ಎಲ್ಲರೂ ಕೂಡ ಅವರು ತೆರೆ ಮೇಲೆ ಬಿಡುಗಡೆ ಆದಂಥ ಅವರ ಮೊದಲ ಸಿನಿಮಾವನ್ನು ಉತ್ತರವಾಗಿ ಕಳಿಸ್ಕೊಡಿದ್ರೆ ಸರಿ ಇದೆ. ಆದರೂ ಅದಕ್ಕೂ ಮುಂಚೆ

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
2: ಅಂಬರೀಷ್ ಅವರು ಬಣ್ಣ ಹಚ್ಚದಂತಹ ಮೊದಲ ಸಿನಿಮಾ ಯಾವುದು ಅಂತ ಕೇಳಿದೆ, ನಾಗ್ರಹವನ್ನು ಬಿಟ್ಟು. ಅದಕ್ಕೂ ಮುಂಚೆ ಒಂದು ಸಿನಿಮಾಗೆ ಬಣ್ಣ ಹಚ್ಚಿದ್ರು, ಯಾವುದು ಆ ಸಿನಿಮಾ ಅಂತ ಕೇಳಿದೆ. ಸರಿಯಾದ ಉತ್ತರವನ್ನು ಕೆಲವಷ್ಟು ಜನರು, ಸ್ನೇಹಿತರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ತಪ್ಪ ಸರಿನಾನ ಕನ್ಫ್ಯೂಷನ್ ಅಲ್ಲಿ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿರೋದು ವರಲಕ್ಷ್ಮಿ ಪೀಣ್ಯಾದಿಂದ. ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ. ಮಹದೇಶ್ವರ ಸಾರಿ ಪೂರ್ಣಿಮಾ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ.

ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ಬಹಳಷ್ಟು ಜನ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಾರೆ. ಉತ್ತರ ಇಸ್ ವೆರಿ ಸಿಂಪಲ್, ಬಂಗಾರದ ಕಳ್ಳ. ಅಂಬರೀಷ್ ಅವರು ಪುಟ್ಟಣ್ಣ ಕಣಗಾಲರ ಶೋಧ ಅನ್ನೋದು ಸ್ವೀಕೃತ ಅಭಿಪ್ರಾಯ. ನಾಗರಹಾವು ಚಿತ್ರದ ಜಲ್ಲಿನ ಪಾತ್ರದ ಮೂಲಕ ಕನ್ನಡಿಗರಿಗೆ ದೊಡ್ಡ ಮಟ್ಟದಲ್ಲಿ ಪರಿಚಯ ಆದವರು ಅಂಬರೀಷ್ ಅವರು. ಆದರೆ ಶಂಕರ್ ಸಿಂಗ್ ಅವರ ಕುಟುಂಬದ ನಿಕಟವರ್ತಿ ಆಗಿದ್ದಂಥ ಅಂಬರೀಷ್ ಅವರು ಮೇಕಪ್ ಹಚ್ಚಿದ್ದು, ಬಣ್ಣ ಹಚ್ಚಿದ್ದು ಶಂಕರ್ ಸಿಂಗ್ ನಿರ್ದೇಶನದ ಬಂಗಾರದ ಗುಳ್ಳ 1973 ತೆರೆ ಕಾಣುತ್ತೆ ಸಿನಿಮಾ. ಆ ಚಿತ್ರದಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಅವರ ಸೋದರ ಸಂಗ್ರಾಮ ಸಿಂಗ್ ನಾಯಕ. ಇದರಲ್ಲಿ ಯೌವನ ದಿನಗಳಲ್ಲಿ ಸುಖವನ್ನರಿಸೋ ನಾಲ್ಕು ಜನ ಗೆಳೆಯರ ಪಾತ್ರದಲ್ಲಿ ಅಂಬರೀಷ್ ಕೂಡ ಕಾಣಿಸ್ಕೊಂಡಿದ್ರು. ವಿಷಯ ಏನು ಅಂದರೆ, ಆದರೆ ಬಂಗಾರದ ಕಳ್ಳ 1973 ಬಿಡುಗಡೆಯಾಗುತ್ತೆ. ವರ್ಷದ ಎರಡನೆಯ ಚಿತ್ರವಾಗಿ ಬಿಡುಗಡೆಯಾದರೆ 1972 ವರ್ಷದ ಕೊನೆಯ ಚಿತ್ರವಾಗಿ ನಾಗರಹಾವು ತೆರೆ ಕಂಡಿತ್ತು. ಸೊ ಇಲ್ಲಿ ಮುಂಚೆನೇ ಆ್ಯಕ್ಟ್ ಮಾಡಿದ್ರು ಕೂಡ ನಾಗರಹೊಳೆ ಸಿನಿಮಾ, ನಾಗರಹೊಳೆ ಅಂತ ಇದೆ ನೋಡಿ, ನಾಗರಹಾವು ಸಿನಿಮಾ ತೆರೆ ಕಾಣುತ್ತೆ ಮೊದಲು, ನಂತರ ಬಂಗಾರದ ಕಳ್ಳ. ಅದಾದ ನಂತರ 1977 ನಾಗರಹೊಳೆ ಸಿನಿಮಾದಲ್ಲೂ ಕೂಡ ಒಂದು ವಿಶಿಷ್ಟವಾದ ಪಾತ್ರ ಮಾಡ್ತಾರೆ. ನಂತರ ಅಂತಹ ಸಿನಿಮಾದ ಕನ್ವರ್ಲಾಲ್ ಪಾತ್ರ ಯಾರಿಗಾನ ಇಷ್ಟ ಇಲ್ಲ ಹೇಳಿ. ಹೀಗೆ ಒಂದಷ್ಟು ಒಳ್ಳೆಯ ಪಾತ್ರಗಳನ್ನ ಕೊಟ್ಟು ರಾಜೇಂದ್ರ ಸಿಂಗ್ ಅವರು ಕೂಡ ಅಂಬರೀಷ್ ಅವರ ವೃತ್ತಿ ಬದುಕಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ಛಾಪನ್ನ ಮೂಡಿಸ್ತಾರೆ. ಸೊ ಈಗ ನಾಗರಹಾವುಗಿಂತ ಮುಂಚೆ ಮಾಡಿದಂತಹ ಸಿನಿಮಾ ಬಂಗಾರದ ಕಳ್ಳ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಯಾವ ಪ್ರಶ್ನೆ, ಸಿಂಪಲ್ ಆಗಿರೋ ಪ್ರಶ್ನೆ. ಹಂಸಲೇಖ ಅವರು ಯಾವುದೇ ವಾದ್ಯಗಳನ್ನು, ಸಂಗೀತ ಉಪಕರಣಗಳನ್ನು ಬಳಸಿಕೊಳ್ಳದೆ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ ಯಾವುದು? ಹಂಸಲೇಖ ಅವರು ಯಾವುದೇ ವಾದ್ಯಗಳನ್ನು ಬಳಸಿಕೊಳ್ಳದೆ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾ ಯಾವುದು? ಉತ್ತರ ನಾವು ವಾಟ್ಸಪ್ ಸಂಖ್ಯೆ 9408090101 ಉತ್ತರಗಳನ್ನ ಕಳಿಸ್ಕೊಡಿ. ಎಲ್ಲವರೆಗೂ ಕೇಳ್ದಾರಿ ಕಿವಿ ಮಾತಂದ ಹೇಳಲೆ ನಾನಿಂದು. ಹೆಚ್ ಡಿ ಸಮತ್ ಅವರು ಕೂಡ ಸರಿಯಾದ ಉತ್ತರವನ್ನು ಕಳ್ಸಿಕೊಡಿದ್ರು. ಸರ್, ನನ್ನ ಹೆಸರು ಬಿಟ್ಬಿಟ್ರಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಅಷ್ಟು ಸಂದೇಶಗಳು ಬಂದಿದ್ದರಿಂದ ಅಲ್ಲಲ್ಲಿ ಮಿಸ್ ಆಗಿದೆ.

ಯಾವುದೇ ಸಂಗೀತವಾದಿಗಳನ್ನ ಬಳಸಿಕೊಳ್ಳದೆ ಹಂಸಲಿಗ ಅವರು ಸಂಗೀತ ನಿರ್ದೇಶನ ಮಾಡಿದಂತಹ ಸಿನಿಮಾ ಯಾವುದು ಅಂತ ಕೇಳಿದೆ. ಬಹಳಷ್ಟು ಜನ ಉತ್ತರಗಳನ್ನ ಕಳ್ಸಿಕೊಟ್ಟಿದ್ದೀರಾ. ಯಾರ್ಯಾರು ಉತ್ತರಗಳನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡಿದಾದ್ರೆ ಗಂಗಾಧರ ಜಿಎಂ ಅವರ ಉತ್ತರ ಸರಿಯಾಗಿದೆ. ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ, ಗುರುರಾಜ ಸೋಮಿಯಾಜಿ ಜ್ಞಾನಭಾರತಿಯಿಂದ, ಹೊನ್ನೂರಾಲಿ ಬಿಳೇಬಾವಿಯಿಂದ, ಮಂಜುನಾಥ್ ಇಂದರಗಿ ಸುಭಾನ್ ಕೋರಿ ಹಂಪಸಾಗರದಿಂದ, ಹುಬ್ಬಳ್ಳಿ ಲೋಹ್ಯನಗರದಿಂದ ಚನ್ನಬಸಪ್ಪ ಕರ್ಮಡಿ ಮಧುಮತಿ ಕರ್ಮಡಿ ಅವರ ಉತ್ತರ ಸರಿಯಾಗಿದೆ. ವಾಣಿಶ್ರೀ ಧಾರವಾಡದಿಂದ, ಪದ್ಮಶ್ರೀ ಕುಟುಂಬದಿಂದ ಬೆಂಗಳೂರು, ಸುದರ್ಶನ್ ಪೀಣ್ಯದಿಂದ ನೇತ್ರ ಕೆಂಗೇರಿಯಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ ಭಾಗ್ ರಸ್ತೆಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ರಮ್ಯಾ ಅರಿಶಿನಕುಂಟೆಯಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸಿನಿಮಾದ ಹೆಸರು ಕೋಣ ಈದೈತೆ. 1995ರಲ್ಲಿ ತೆರೆಗೊಂಡಂತಹ ಸಿನಿಮಾ. ವಿಷ್ಣುವರ್ಧನ್, ಕುಮಾರ್ ಗೋವಿಂದ್, ವಿನಯ ಪ್ರಸಾದ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರ್ತಾರೆ. ಈ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಈ ಸಿನಿಮಾದ ಅಷ್ಟೂ ಹಾಡುಗಳನ್ನ ಯಾವುದೇ ರೀತಿಯ ಸಂಗೀತ ಉಪಕರಣಗಳನ್ನು ಬಳಸಿಕೊಳ್ಳದೆ ರೆಕಾರ್ಡ್ ಮಾಡಲಾಗಿದೆ. ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ಹಂಸಲೇಖ ಅವರದ್ದೇ. ಹಂಸಲೇಖ ಅವರ ಹಾಡುಗಳು ಯಾವಾಗಲೂ ಸ್ಪೆಷಲ್ ಅಂತದ್ರಲ್ಲಿ ಈ ಸಿನಿಮಾದ ಹಾಡುಗಳು ಇನ್ನೊಂದು ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಯಾವುದೇ ರೀತಿಯ ಒಂದು ಇನ್ಸ್ಟ್ರೂಮೆಂಟನ್ನ ಬಳಸ್ಕೊಳ್ಳದೆ ಎಲ್ಲಾ ಹಾಡುಗಳನ್ನ ಮಾಡಿದ್ರಂದ್ರೆ ಅದು ಒಂದು ಅಚ್ಚರಿಯ ವಿಚಾರಣೆ ಹೌದು. ಎಲ್ಲದರಲ್ಲೂ ಕೂಡ ಕೋರಸ್ ಪಾರ್ಟಿಗೆ ಒಂದಷ್ಟು ಗಾಯಕರನ್ನ ಇಟ್ಕೊಂಡು ಕೋರಸ್ ಹಾಡಿಸಿ, ನಂತರ ಮಿಮಿಕ್ರಿ ಕಲಾವಿದರನ್ನ ಕರೆಸಿ ಅದರಲ್ಲಿ ಪಕ್ಷಿಗಳ ಸೌಂಡ್ಗಳನ್ನ ಮಾಡಿಸಿ, ನಂತರ ಈಗ ನಾವು ಈಗಿನ ಕಾಲದಲ್ಲಿ ಬೀಟ್ ಬಾಕ್ಸಿಂಗ್ ಅಂತೆಲ್ಲ ಏನು ಹೇಳ್ತೀವಿ ಆ ಥರದ ಪ್ರಯೋಗಗಳನ್ನ ಅವಾಗಲೇ ಮಾಡಿದ್ದಾರೆ ಹಂಸಲೇಖ ಅವರು. ಆ ಒಂದು ಹಾಡಿನ ತುಣುಕು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಲಕ್ಷ್ಮೀ ದೇವಮ್ಮ ಸಾತನೂರಿಂದ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು. ಹಾಡಿನ ತುಣುಕನ್ನ ಕೇಳಿದ್ರಿ ಅನ್ಸುತ್ತೆ ನೋಡಿ, ಎಷ್ಟು ಅದ್ಭುತವಾಗಿ ಎಲ್ಲವನ್ನ ಹೇಗೆ ಅರೇಂಜ್ ಮಾಡಿದ್ದಾರೆ. ಮ್ಯೂಸಿಕ್ ಥರನೇ ಕೇಳಿಸುತ್ತೆ, ಅಲ್ಲಿ ವೋಕಲ್ ಕೂಡ ಅಷ್ಟೇ ಚೆನ್ನಾಗಿ ಕೇಳಿಸುತ್ತೆ. ಎಡಿಟಿಂಗಲ್ಲಿ, ಮಿಕ್ಸಿಂಗಲ್ಲಿ, ಬ್ಯಾಲೆನ್ಸಿಂಗಲ್ಲಿ ತುಂಬ ನೆಕ್ಸ್ಟ್ ಲೆವೆಲ್ ಕೆಲಸ ನಡೆದಿದೆ ಈ ಸಿನಿಮಾದ ಮಿಕ್ಸಿಂಗಲ್ಲಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿನೇ ಅಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಹೊಂ ಬಿಸಿಲಿನ ವಿಶೇಷ. ಹೊಂ ಬಿಸಿಲಲ್ಲಿ ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ
1: ಮಂಜುನಾಥ್.
0: ಸಂದೇಶ ಕಳ್ಸಿಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದ.

ಸಮಯ 4:01 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM. ಮಿಕ್ಸ್ಡ್ ಮೆಲೋಡಿಯನ್ನ ಶುರು ಮಾಡುವಂತಹ ಸಮಯ. ಮಿಕ್ಸ್ಡ್ ಮೆಲೋಡಿಯಲ್ಲಿ ಒಂದಷ್ಟು ಬ್ಯೂಟಿಫುಲ್ ಹಿಂದಿ ಹಾಡುಗಳನ್ನ ಫಾಸ್ಟ್ ಬೀಟ್ ಆಗಿರಲಿ ಅಥವಾ ಸ್ಲೋ ಬೀಟ್ ಆಗಿರಲಿ, ಎರಡರ ಸಂಗಮವನ್ನ ಕೇಳ್ತಾ ಸಾಗೋಣ. ಇವತ್ತು ಮಿಕ್ಸ್ಡ್ ಮೆಲೋಡಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡೋಣ. ಮಳೆ ಬರ್ತಾ ಇದೆ, ಸೊ ಮಳೆಯ ಕುರಿತಾಗಿ ಮಾತಾಡೋಣ. ಮಳೆ ಕುರಿತಾಗಿ ಏನು ಮಾತಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ, ಶಾಲಾ ದಿನಗಳ ಮಳೆಯ ಕುರಿತಾಗಿ. ಸ್ಕೂಲಲ್ಲಿ, ಸ್ಕೂಲ್ ಡೇಸಲ್ಲಿ ನಾವು ಚಿಕ್ಕವರಿದ್ದಾಗ ಮಳೆ ಬರ್ತಾ ಇದ್ದಿದ್ರ ಅನುಭವನೇ ಬೇರೆ ಅಲ್ವಾ? ಎಷ್ಟೋ ಬಾರಿ ಮಳೆಯಲ್ಲಿ ಆಟ ಆಡಿರ್ತೀವಿ, ಮಳೆಯಲ್ಲಿ ಬಿದ್ದು ಕುಣಿದಾಡಿರ್ತೀವಿ. ಎಷ್ಟೋ ಬಾರಿ ಶಾಲೆಯಿಂದ ಮನೆಗೆ ಬರಬೇಕಾದ್ರೆ, ಮಳೆಗೆ ಬರಬೇಕಾದ್ರೆ, ಮಳೆಯಲ್ಲಿ ಬರಬೇಕಾದ್ರೆ ನೆನ್ಕೊಂಡು ಬರ್ತಾ ಇದ್ವಿ, ಪುಸ್ತಕ ಎಲ್ಲ ಒದ್ದೆ ಆಗ್ತಿತ್ತು. ಈಗಂತೂ ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಪುಟ್ಟ ಛತ್ರಿ ಬಂದಿದೆ, ಅದು ಏನು ಕಂಪ್ಯಾಕ್ಟಬಲ್ ಸೈಜ್, ಬ್ಯಾಗಲ್ಲಿ ಇಟ್ಕೋಬೋದು, ಎಲ್ಲಿ ಬೇಕಾದ್ರೂ ಇಟ್ಕೋಬೋದು, ಚಿಕ್ಕದಾಗಿರುತ್ತೆ. ಆಗ ಒಂದು 20-30 ವರ್ಷದ ಹಿಂದೆ ಹೋದರೆ ದೊಡ್ಡ ಛತ್ರಿ ಬಿಟ್ಟರೆ ಇನ್ಯಾವ ಛತ್ರಿನೂ ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ ಆ ದೊಡ್ಡ ಛತ್ರಿನ ಕಾಲೇಜಿಗೆ ಕ್ಲಾಸ್ಗಾಗಲಿ ಕಾಲೇಜಿಗಾಗಲಿ ತೊಗೊಂಡು ಹೋಗಿ ಮಳೆ ಬಂದಾಗ ಅದನ್ನ ಇಟ್ಕೊಂಡು, ಎಷ್ಟೋ ಬಾರಿ ನಾವು ನೆನೆದ್ರೂ ಪರವಾಗಿಲ್ಲ, ನಮ್ಮ ಪುಸ್ತಕಗಳು ನೆನಿಬಾರ್ದು ಅಂತ ನಾವು ನೆನೆದ್ರು ಕೂಡ ಬ್ಯಾಗಿಗೆ ಮಾತ್ರ ಛತ್ರಿ ಇಟ್ಕೊಂಡು ಬಂದಿರುವಂಥ ಪ್ರಸಂಗಗಳು ಕೂಡ ಉಂಟು. ಪ್ರಸಂಗಗಳು ಇದ್ರೆ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9408901013 9408901013 ನಿಮ್ಮ ಸಂದೇಶಗಳು ಬರಲಿ. ಅಷ್ಟು ಚಂದದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲಿಗೆ ಸಾಹಿಬಾ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಆಕಾಶವಾಣಿ. ನಿಮ್ಮ ಸ್ಕೂಲ್ ಡೇಸ್ ನ ಮಳೆಗಾಲವನ್ನು ನೆನಪಿಸ್ಕೊಂಡು ನಮಗೆ ವಾಟ್ಸಪ್ ಸಂದೇಶಗಳನ್ನ ಕಳಿಸ್ಕೊಡಿ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಅವರ ಮಳೆಗಾಲದ ನೆನಪುಗಳು ಏನಿತ್ತು ಅಂತ ನೋಡೋಣ.

ನನಗೆ ಇವತ್ತಿಗೂ ಕೂಡ ನೆನಪಿದೆ ಮಂಜುನಾಥ್, ನಾನು ಹೇಳೋದು ಸ್ವಲ್ಪ ನಿಮಗೆ ಕಾಮಿಡಿ ಥರ ಅನ್ನಿಸ್ಬೋದು. 7ನೇ ಕ್ಲಾಸು ಹೊಸ ಅಟ್ಲಾಸ್ ಮ್ಯಾಪನ್ನು ತಗೊಂಡಿದ್ದೆ. ಭಾರತದ ಮ್ಯಾಪ್ ಇತ್ತು. ಆ ದಿನ ದಿಢೀರಂತ ಕ್ಲಾಸ್ ರೂಮಲ್ಲಿ ಮಳೆ ಬಂತು. ಆಯಿತಾ, ಅಂದರೆ ಸ್ವಲ್ಪ ಸೀಟ್ ಬೇರೆ ಸೋರ್ತಾ ಇತ್ತು, ಮತ್ತು ತುಂಬ ಜೋರಾಗಿ ಮಳೆ ಬಂದಿದ್ದರಿಂದ ಕ್ಲಾಸ್ ರೂಮ್ ಒಳಗೆಲ್ಲ ನೀರು ತುಂಬಿಕೊಂಡು ಶುರುವಾಯಿತು. ತುಂಬ ನೀರು ತುಂಬಿಕೊಂಡಿತ್ತು ಕ್ಲಾಸ್ ರೂಮಲ್ಲಿ. ಹಾಗೆ ಹೀಗೆ ಫ್ರೆಂಡ್ಸ್ ಎಲ್ಲ ಮಳೆ ಬರ್ತಾ ಇತ್ತು, ಪಾಠ ಏನು ಮಾಡ್ತಿರಲಿಲ್ಲ, ಟೀಚರ್ ಎಲ್ಲರೂ ಸೈಲೆಂಟಾಗಿರಿ ಸೈಲೆಂಟಾಗಿರಿ ಅಂತಿದ್ರು, ನಾವೆಲ್ಲರೂ ಜೋರಾಗಿ ಗಲಾಟೆ ಮಾಡ್ತಾ ಇದ್ದೊ. ನನ್ನ ಫ್ರೆಂಡ್ ಒಬ್ಬ ಗೊತ್ತಾಗದೆ ನನ್ನ ಬ್ಯಾಗ್ನ ತಳ್ಳಿಬಿಟ್ಟ ನೀರಿಗೆ. ಅದಾದಮೇಲೆ ಪೂರ್ತಿ ಭಾರತ ಒದ್ದೆ ಆಯಿತು ನೋಡ್ರಿ. ಗೋವಾ, ಕೇರಳ, ಗುಜರಾತ್ ಎಲ್ಲ ಒಂದೇ ಬಣ್ಣ ಆಯಿತು. ಇಡೀ ಭಾರತ, ಅವ್ರು ಹೇಳ್ತಾ ಇರೋದು ಇಡೀ ಭಾರತನೇ ಒದ್ದೆ ಆಯಿತು ನೋಡ್ರಿ ಇವತ್ತು. ಜಸ್ಟ್ ಒಂದು ಮ್ಯಾಪ್ ನೀರಲ್ಲಿ ಬಿದ್ದಿದ್ದಕ್ಕೆ ಪೂರ್ತಿ ಭಾರತ ಒದ್ದೆ ಆಯಿತು ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಚಂದದ ನೆನಪು ಅಲ್ವಾ? ಇದೇ ರೀತಿ ಯಾವುದಾದ್ರೂ ನೆನಪಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9408090103. ಅದುವರೆಗೂ ಕೇಳ್ತಾರೆ ಬ್ಯೂಟಿಫುಲ್ ಟ್ರ್ಯಾಕ್ಗಳು ನಿಮ್ಗಾಗಿ ಕ್ಯೂ ಆಗಿದೆ, ಈಗ ಪ್ರಸಾರ ಆಗುತ್ತೆ. ಏಕ್ ತೂ ಹೇ ಹೇ.

ಸಮಯ 4:20 ಮಿಕ್ಸ್ ಮೆಲೋಡಿಸ್ ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಸೋಮಶೇಖರ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡಿದ್ರೆ ನಮಸ್ಕಾರ ಗುರುಗಳೇ. ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಚಿಕ್ಕವನಾಗಿದ್ದಾಗಲಿಂದ ಕೂಡ ರೇಡಿಯೋ ಕೇಳ್ತಾ ಇದ್ದೀನಿ, ನಾನು ರೇಡಿಯೋ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಮಳೆ ಬಂತು ಅಂದರೆ ಕ್ಲಾಸ್ ರೂಮಲ್ಲಿ ಪಾಠ ನಡೆಯಲ್ಲ, ಕೆಲವೊಮ್ಮೆ ಕಿಟಕಿ ಕಡೆ ಹೊರಗೆ ನಮ್ಮ ನೋಟ ಬೀರ್ತಾ ಇರುತ್ತೆ, ಒಳಗೆ ನಮ್ಮ ಮನಸ್ಸು ಆ ಮಳೆಯಲ್ಲಿ ಮಿಗಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬ್ಯಾಗ್ ಒದ್ದೆ, ಶೂ ಒಳಗೆ ನೀರು, ನೋಟ್ಬುಕ್ ಮಧ್ಯೆ ಒಂದಷ್ಟು ಒದ್ದೆಯ ನೀರು. ಆದರೂ ಕೂಡ ಆ ಸ್ಕೂಲ್ ದಿನದ ಮಳೆಯ ಕಾಲವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಇವತ್ತು ಕೂಡ ನೀವು ಆ ಮಳೆಯ ನೆನಪುಗಳನ್ನ ಹಂಚ್ಕೋಬಹುದು. ವಾಟ್ಸಪ್ ಸಂಖ್ಯೆ 9489901013 ಸಂದೇಶಗಳನ್ನ ಕಳಿಸ್ಕೊಡಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲೋ ಕನ್ನಡ ಕಾಮನ ಬೆಲ್ಲೋ 101.3 ಎಫ್ಎಂ ನಲ್ಲಿ ಮಿಕ್ಸ್ಡ್ ಮೆಲೋಡಿ. ಮಿಕ್ಸ್ ಮೆಲೋಡಿಯಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮ ನಿಮ್ಮದು ಆರ್ ಜೆ ಮಂಜುನಾಥ್. ಶಾಂತಾಚಾರ್ಯ ಬಡಿಗೇರ ಕೊಕ್ಕನೂರು ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. 80-90 ದಶಕದ ಬಾಲ್ಯದ ನೆನಪುಗಳನ್ನು ಮರುಕಳಿಸಿದ ಇಂದಿನ ವಿಷಯ ಮನಸ್ಸಿಗೆ ತುಂಬ ಹತ್ತಿರ ಆಯಿತು. ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಮಳೆಯಲ್ಲಿ ನೆಂದು ಕಾಗದದ ದೋಣಿಗಳನ್ನ ತೇಲಿಸಿ ಸ್ನೇಹಿತರ ಜೊತೆ ಮಳೆಯ ಸವಿಯನ್ನು ಅನುಭವಿಸಿದ್ದ ದಿನಗಳು ಮತ್ತೆ ನೆನಪಾಯಿತು. ಮಳೆಯೊಂದಿಗೆ ಬೆಸೆದ ಆ ಸುಂದರ ಬಾಲ್ಯದ ಕ್ಷಣಗಳನ್ನು ನೆನಪಿಸಿ ನಮ್ಮನ್ನು ಮತ್ತೆ ಆ ದಿನಗಳಿಗೆ ಕರೆದೊಯ್ದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇಂತಹ ನೆನಪುಗಳನ್ನು ಹಂಚಿಕೊಳ್ಳು ನಿಮ್ಮ ಕಾರ್ಯಕ್ರಮ ಸದಾ ಹೀಗೆ ಮನರಂಜನೆ ಮತ್ತು ಸಂತಸ ನೀಡ್ತಾ ಇರಲಿ. ಧನ್ಯವಾದ ಅಂತಾದರೆ ತಮಗೂ ಕೂಡ ಧನ್ಯವಾದ. ತಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಧನ್ಯವಾದ. ನೀವು ಕೂಡ ಶಾಲಾ ದಿನಗಳ ನಿಮ್ಮ ಮಳೆಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಎಲ್ಲರೂ ನೆನಪುಗಳಲ್ಲಿ ಒಟ್ಟಿಗೆ ಮಿಂದೇಳೋಣ, ನೆನೆಯೋಣ. ವಾಟ್ಸಪ್ ಸಂಖ್ಯೆ 9480910010013ಗೆ ನಿಮ್ಮ ಸಂದೇಶಗಳು ಬರಲಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನೆಕ್ಸ್ಟ್ ಮೆಲೋಡೀಸ್ನ ಕೇಳ್ತಾ ಇದ್ರೆ ಬಹಳಷ್ಟು ಸಂದೇಶಗಳು ಬಂದಿದೆ. ಮಂಜುನಾಥ್ ಅವರೇ ಯಾಕೆ ನಮ್ಮ ಮೆಸೇಜ್ನ ಓದ್ತಲ್ಲ ಅಂತ ಒಬ್ಬ ಸ್ನೇಹಿತರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅವರ ಸಂದೇಶ ಹೇಗಿದೆ, ಯಾರು ಸಂದೇಶ ಕಳಿಸಿರೋದು ಅನ್ನೋದಾದರೆ ಎಚ್ ಎಲ್ ಬಸವರಾಜು ಪುಟ್ಟೇನ ಪುಟ್ಟೆಗೆರೆ ಹೊಸಳ್ಳಿ ಮಾಡಾಳುವಿಂದ ಸಂದೇಶ ಕಳಿಸಿರೋದು. ಮಂಜುವರೇ, ನನ್ನ ಶಾಲಾ ದಿನದಲ್ಲಿ ಮಳೆಗಾಲದ ಒಂದು ನೆನಪು ನಿಮ್ಮಲ್ಲಿ ಹೇಳೋದಾದರೆ, ಸೈಕಲ್ನಲ್ಲಿ ಹೋಗುವಾಗ ಮಳೆಯಲ್ಲಿ ನಿಂತ್ಕೊಂಡು ಶಾಲೆಗೆ ಹೋದರೆ ನಮ್ಮ ಮನೆಯಿಂದ ಶಾಲೆಗೆ ಹೋಗೋಷ್ಟರಲ್ಲಿ ಎಷ್ಟೋ ಬಾರಿ ಮಳೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಮಳೆಯಲ್ಲಿ ನಿಂತ್ಕೊಂಡು ಶಾಲೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಪ್ರೇಯರ್ ಸ್ಟಾರ್ಟ್ ಆಗಿರ್ತಿತ್ತು. ನಾನೇ ಹೀರೋ ಥರ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತಿದ್ದೆ ಎಷ್ಟೋ ಬಾರಿ. ಹೀಗಿರಬೇಕಾದ್ರೆ ಒಂದ್ಸಲ ನನ್ನ ಸ್ನೇಹಿತೆಯೊಬ್ಬರು ಅವರ ದುಪ್ಪಟ್ಟ ಕೊಟ್ಟರು ತಲೆ ಒರೆಸ್ಕೊಳ್ಳೋದಕ್ಕೆ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ನನಗಂತೂ ಅವತ್ತು ಮುಜುಗರವೂ ಮುಜುಗರ, ಎಲ್ಲರೂ ರೇಗಿಸೋದಕ್ಕೆ ಶುರು ಮಾಡಿದರು. ನನಗೆ ಈಗಲೂ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ, ಅವ್ರಿಗೆ ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಅಂತ ಒಂದು ಮಧುರ ನೆನಪನ್ನು ಹಂಚಿಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ ನೆನಪು. ಡಾಕ್ಟರ್ ಅನಂತ್ ಕುಮಾರ್ ಅರಸು, ಕಡಬ ಕುಬ್ಬೆ ತಾಲೂಕು ತುಮಕೂರು ಜಿಲ್ಲೆಯಿಂದ, ನಮ್ಮ ಶಾಲಾ ದಿನಗಳ ಮಳೆಗಾಲ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಮೋಡ ಆಗ್ತಿದ್ದಂಗೆ ಸ್ಕೂಲ್ ಬಿಟ್ಬಿಡೋರು, ಮತ್ತೆ ಮಳೆ ಬಂದ್ಬಿಟ್ರೆ ಆ ನೀರಲ್ಲಿ ದಾರಿಲಿ ಆಟ ಆಡ್ಕೊಂಡು ಬಟ್ಟೆ ಪುಸ್ತಕ ಒದ್ದೆ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ನೋಡಿ, ಆ ಕಾಲದಲ್ಲಿ ಛತ್ರಿ ಇಲ್ಲದೇನೆ ಎಷ್ಟು ಆರಾಮಾಗಿ ಮಳೆಯನ್ನು ಕೂಡ ಎಂಜಾಯ್ ಮಾಡಿಕೊಂಡು ಹೋಗ್ತಿತ್ತು. ಈಗೆಲ್ಲ ಬ್ಯಾಗಲ್ಲೇ ಪುಟ್ಟ ಪುಟ್ಟ ಛತ್ರಿಗಳನ್ನ ಇಟ್ಕೊಂಡು ನಮ್ಮನ್ನೇ ನಾವು ಏನು ನಾವು ಕಾಪಾಡ್ಕೋಬಹುದು, ರಕ್ಷಿಸ್ಕೋಬಹುದು. ಈಗ ಬೇರೆ ಜಾಕೆಟ್ಗಳು ಬಂದಿದೆ, ಜರ್ಕಿನ್ ಬಂದಿದೆ, ರೈನ್ ಕೋಟ್ ಬಂದಿದೆ, ಅದು ಇದು ಎಲ್ಲ ಕಂಪ್ಲೀಟ್ ಆಗಿ ಆರಾಮಾಗಿ ಮಳೆಯಲ್ಲಿ ನೆಂದ್ರು ಕೂಡ ನೆನೆದೇ ಇರೋ ಥರ ಮನೆಗೆ ಹೋಗ್ಬೋದು. ಅಷ್ಟು ಡೆವಲಪ್ ಆಗಿದೆ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರಲಿ, ಎಲ್ಲವೂ ಕೂಡ ಇಟ್ಸ್ ಕಂಪ್ಲೀಟ್ಲಿ ಡೆವಲಪ್ಡ್. ನೀವು ಕೂಡ ನಿಮ್ಮ ಶಾಲಾ ದಿನಗಳ ಮಳೆಯ ನೆನಪುಗಳನ್ನ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9408090901013. ಅಲ್ಲಿವರೆಗೂ ಒಂದಷ್ಟು ಚಂದದ ಗೀತೆಗಳು ನಿಮಗಾಗಿ ಮಾಡಿ ಬರುತ್ತೆ, ಕೇಳಿ ಎಂಜಾಯ್ ಮಾಡಿ.

ಗಣೇಶ್ ಅವರು ಸಾಗರದಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ತಮ್ಮ ಬಾಲ್ಯದ ಕಷ್ಟದ ದಿನಗಳನ್ನ ನೆನಪು ಮಾಡ್ಕೋತಾ ಇದ್ದಾರೆ. ನಮ್ಮ ಮನೇಲಿ ಆಗ ತುಂಬಾ ಬಡತನ ಇತ್ತು ಮಂಜುನಾಥ್. ಊರಲ್ಲಿ ಅಸ ಏನು ಆ ನದಿಯನ್ನೆಲ್ಲ ದಾಟಿ ಹೋಗೋದು ತುಂಬ ಕಷ್ಟ ಇತ್ತು. ಶಾಲೆ ತುಂಬ ದೂರ ಇತ್ತು, ಪಕ್ಕದ ಹಳ್ಳಿಯಲ್ಲಿತ್ತು. ಹಾಗಾಗಿ ಬರೀ 4ನೇ ಕ್ಲಾಸ್ವರೆಗೂ ಓದಿದ್ದು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ನಂತರ ನಮಸ್ತೆ, ಒಳ್ಳೆ ಟಾಪಿಕ್ ತೊಗೊಂಡಿದ್ದೀರಾ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿರೋದು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನ್ನಗ ಅನಂತಕುಮಾರ್ ಅವರು. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಎಲ್ಲರ ನೆನಪುಗಳು ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಚೆನ್ನಾಗಿವೆ, ಧನ್ಯವಾದ ಅಂತ ಇದ್ದಾರೆ. ಬಾಲ್ಯದ ಶಾಲಾ ದಿನಗಳ ನೆನಪುಗಳ ಕುರಿತು ಒಂದು ದೊಡ್ಡ ಸಂದೇಶವನ್ನ

ಸರ್, ನಮ್ಮ ಬಾಲ್ಯದ ಶಾಲಾ ದಿನಗಳ ನೆನಪು ಒಂದೆರಡ ಸರ್. ಅದರಲ್ಲೂ ಮಳೆಗಾಲದಲ್ಲಂತೂ ಹೇಳ್ತಿರೋದು, ಸರಿಯಾಗಿ ಛತ್ರಿಗಳಿರಲಿಲ್ಲ. ಆಗಿನ ಕಾಲದಲ್ಲಿ ಪ್ಲಾಸ್ಟಿಕ್ಕಲ್ಲಿ ಬುಕ್ಗಳನ್ನ ಇಟ್ಕೊಂಡು ಹೈಸ್ಕೂಲ್ಗೆ ನಾವು ಪಕ್ಕದೂರ್ಗೆ ಹೋಗ್ತಾ ಇದ್ವಿ. ಮಳೆ ಬಂದಾಗ ರಸ್ತೆಯಲ್ಲಿ ಗುಂಡಿಯಲ್ಲಿ ನಿಂತ ನೀರನ್ನು ಗೆಳೆಯರ ಮೇಲೆ ಕಾಲಿಂದ ಒದ್ದು ಸಿಡಿಸ್ತಾ ಇದ್ವಿ, ತಮಾಷೆಗಾಗಿ ಜಗಳ ಆಡ್ತಿದ್ವಿ ರಜೆಯಲ್ಲಿ. ರಚ್ಚೆಯಲ್ಲಿ ಓಡಾಡೋದು ಆಗಿನ ಕಾಲದ ಪ್ಯಾರಗನ್ ಚಪ್ಪಲಿ ತುಂಬ ಫೇಮಸ್ಸು. ಅವುಗಳನ್ನು ಹಾಕ್ಕೊಂಡು ಬರಬೇಕಾದ್ರೆ ಕಾಲಿಂದ ಪಟ್ ಪಟ್ ಅಂತ ಬಡಿದು ಅಂಗಿ ಮತ್ತೆ ನಮ್ಮ ಚಟ್ಟಿಗೆ ರಾಡಿ ಆಗ್ತಿತ್ತು ಆ ಕಾಲದಲ್ಲಿ. ಅದೇ ರೀಸನ್ಗೆ ಅಮ್ಮನ ಕೈಲಿ ಬೈಸ್ಕೋತಾ ಇದ್ವಿ. ಹಾಗೆಯೇ ಶನಿವಾರ ಭಾನುವಾರ ಬಂತು ಅಂತಂದರೆ ನಮ್ಮದು ಗುಡ್ಡಗಾಡು ಪ್ರದೇಶ, ಗುಡ್ಡದಲ್ಲಿ ಬರ್ತಕ್ಕಂಥ ಜರಿ ನೀರುಗಳಲ್ಲಿ ಹಳ್ಳಗಳಲ್ಲಿ ಈಜು ಕಲಿಯೋದಕ್ಕೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಹೋಗ್ತಾ ಇದ್ವಿ. ರಾತ್ರಿ ನೆಗಡಿ ಶೀತದಿಂದ ಜ್ವರ ಬಂದಾಗ ಅಪ್ಪ ಅಮ್ಮನಿಂದ ಏಟನ್ನು ಕೂಡ ತಿಂದಿದ್ದೀವಿ. ಆ ನೆನಪುಗಳೇ ಸುಂದರ ಸುಮಧುರ ಅತಿ ಮಧುರ ಹಾಳಿಯ ನೆನಪುಗಳನ್ನು ಮೆಲುಕು ಹಾಕಿಸ್ತಾ ಇರೋದಕ್ಕೆ ಧನ್ಯವಾದ ಅಂತ ಸಂದೇಶ ಕಳಿಸ್ಕೊಟ್ಟಿರೋದು ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗೆಯಿಂದ. ಸರ್, ಈಗಲೂ ಕೂಡ ಮಳೆ ಬಂದಾಗ ನಾನು ನನ್ನ ಮಕ್ಕಳ ಜೊತೆ ಬೋಟನ್ನು ಮಾಡಿ ಮಳೆಯಲ್ಲಿ ಬಿಡ್ತೀನಿ ಮನೆ ಮುಂದೆ ಅಂತ ಪ್ರಕಾಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ತಮ್ಮ ಏನು ಮೆಮೋರಬಲ್ ಮೆಮೋರೀಸ್ನ ಹಂಚ್ಕೋತಾ ಇದ್ದಾರೆ. ನನ್ನ ಬಾಲ್ಯಲ ಬೆಂಗಳೂರಲ್ಲಿ ವಿತ್ ಎಜುಕೇಷನ್ ಆಲ್ಸೋ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ನಾವು ಕೂಡ ಶಾಲಾ ದಿನಗಳನ್ನ ಮೆಲ್ಕ್ ಹಾಕ್ತಾ ಇದ್ದೀವಿ. ನನಗೆಲ್ಲ ಪ್ಲಾಸ್ಟಿಕ್ ಚೀಲಗಳಲ್ಲಿ ಎರಡು ಕಣ್ಣುಗಳು ಕಾಣೋ ಥರ ತೂತ್ ಮಾಡಿ ನಾವೆಲ್ಲ ಹಾಕ್ಕೊಂಡು ಮಳೆಯಲ್ಲಿ ಮನೆ ಸೇರ್ಕೋತಾ ಇದ್ದೆ. ಕೆ ಆರ್ ಮೋಹನ್ ಕುಮಾರ್ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಟ್ ಕಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ತಮ್ಮ ಸಂದೇಶಕ್ಕಾಗಿ ಧನ್ಯವಾದ. ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಹಾಡುಗಳು ಚೆನ್ನಾಗಿದೆ ಅಂತ ಹೆಗಡೆ ಧನಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ, ನಾನು ನಿತ್ಯ ಕೆಲಸ ಮಾಡ್ತಾ ಎಫ್ ಎಂ ಕೇಳ್ತಾ ಇರ್ತೀನಿ, ಈ ಕಾರ್ಯಕ್ರಮ ಕೇಳ್ತಾ ನನ್ನ ಬಾಲ್ಯಕ್ಕೆ ಒಂದು ರೌಂಡ್ ಹೋಗಿ ಬಂದ ಹಾಗಾಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ.

ನಾನು ಶಾಲೆಗೆ ಹೋಗಬೇಕಾದ್ರೆ ಏನಾಯ್ತು ಇವಾಗ ತಿಳ್ಕೊಳ್ಳೋಣ. ನಂದಲ್ಲ, ನನ್ನ ಸ್ನೇಹಿತರ ಸಂದೇಶ. ನಾನು ಶಾಲೆಗೆ ಹೋಗಬೇಕಾದ್ರೆ ನನ್ನ ಸ್ನೇಹಿತರು ಕಾಲಿರಲಿಲ್ಲ, ನನ್ನ ಸ್ನೇಹಿತನಿಗೆ ಕಾಲಿರಲಿಲ್ಲ. ಅವನು ಮೂರು ಚಕ್ರದ ಸೈಕಲನ್ನ ದೂಡ್ಕೊಂಡು ಹೋಗಿ ಅವನಿಗೆ ಸಹಾಯ ಮಾಡ್ತಾ ಇದೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದಾರೆ ನೋಡಿ. ಎಷ್ಟು ನಮ್ಮ ಸುತ್ತಮುತ್ತ ಆ ಸ್ನೇಹಿತರು ನಮಗೆ ಎಷ್ಟೆಲ್ಲ ಸಹಾಯ ಮಾಡ್ತಾರೆ, ಎಷ್ಟು ಕೋಆಪರೇಟಿವ್ ಆಗಿರ್ತಾರೆ ನಮಗೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಧಾತ್ರಿ ಹರ್ಷ ಚಿಕ್ಕಲ ಸಂದರ್ಭದಿಂದ ಹೊಂಬಣ್ಣದ ಮಳೆಗಾಲದ ಸಂಜೆ ತುಂಬ ಇಷ್ಟ. ಚಿಕ್ಕವರಾಗಿದ್ದಾಗ ನಾವೊಂದು ಛತ್ರಿಲಿ ಇಬ್ಬರು ಮೋಶನ ಫ್ರೆಂಡ್ಸು ಅಡ್ಜಸ್ಟ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಎಲ್ಲರೂ ನೆಂದು ಹೋಗ್ತಿದ್ವಿ. ಅದೇ ಖುಷಿ ನಮಗೆ ಅವಾಗ ಅಂತ ಹೇಳ್ತಾ ಇದ್ರೆ ಆಹಾ ಎಂಥ ನೆನಪು ಅಲ್ವಾ. ಹಾಗಿತ್ತು ಇವತ್ತಿನ ವಿಶೇಷ. ಈ ಹೊತ್ತಲ್ಲಿ ಮಳೆಗಾಲದ ನೆನಪುಗಳನ್ನ, ಆ ಮಳೆಗಾಲದ ನೆನಪುಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಮಿಂದ್ವಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥು. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು, ನೀವೆಲ್ಲರನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 5:03:45. ನಾವಿದ್ದೀವಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ? ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಎಸ್, ಕಂಪ್ಲೀಟ್ಲಿ ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ನಮ್ಮ ಕನ್ನಡ ಕಮನಬಿಲು 101.3 MHz ನಲ್ಲಿ ಸಮಯ ಇನ್ನೇನು ಸಂಜೆ ಆಗೋಯ್ತು ಕಣ್ರಿ. ಸೂರ್ಯ ಇನ್ನೇನು ಮನೆಗೆ ಕಳಿಸೋ ಹೊತ್ತು, ಸೂರ್ಯನ ನಾವು ಮನೆಗೆ ಸೇರ್ಕೊಳ್ಳೋ ಹೊತ್ತೇ ಆಗಿದೆ ಖಂಡಿತವಾಗ್ಲೂ. ಸೊ ಈ ಎಲ್ಲದರ ನಡುವೆ ಸ್ಟ್ರೆಸ್ಫುಲ್ ಲೈಫಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮನೆಗೆ ಸಾಗುವಂಥ ಈ ಹೊತ್ತಲ್ಲಿ ಜಾಲಿ ಜಾಲಿಯಾಗಿ ಮನೆಗೆ ಹೋಗಬೇಕಲ್ವಾ? ಸೊ ಈ ಜಾಲಿ ಮಾಡ್ತಾ ಜಾಲಿಯಾಗಿ ಮನೆಗೆ ಸೇರಬೇಕು ಅಂದರೆ ಏನು ಮಾಡಬೇಕು? ಖಂಡಿತವಾಗ್ಲೂ ನಮ್ಮ FM ರೇನ್ಬೋನ ಟ್ಯೂನ್ ಮಾಡಬೇಕು. ಕೇಳ್ತಾ ಕೇಳ್ತಾ ಸಾಕ್ತಾ ಇದ್ರೆ ಖಂಡಿತ ಬೋರ್ ಅಂತೂ ಆಗೋ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಒಳ್ಳೆ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಹೋಗ್ಬೋದು. ಸೊ ಕಾರ್ಯಕ್ರಮನ ಕೇಳ್ತಿರೋಂತಹ ಎಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ RJ ಗೆಳತಿ ಹರ್ಷಿತಾ. ಈ ಪಕ್ಷಿಗಳ ಚಿಲಿಪಿಲಿನಾದ ಸಂಜೆಯ ಸೂರ್ಯನ ಬೆಳಕು ಎಲ್ಲವೂ ಮನಸ್ಸನ್ನ ಕಾಡ್ತಾ ಇರುತ್ತೆ. ಮನೆಗೆ ಎಷ್ಟೊತ್ತು ಹೋಗಿ ಸೇರ್ತೀವಪ್ಪ, ಅದರಲ್ಲೂ ಬೆಂಗಳೂರು ಅಂತ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನೆಗೆ ಸೇರೋದು ಅಂತ ಹೇಳಿದ್ರೆ ಅದು ಒಂಥರ ಜಾಕ್ ಪಾಟ್ ಗೆದ್ದಂಗೆ ಅಂತ ಅನಿಸುತ್ತೆ. ಹೌದು, ಯಾಕಂತ ಹೇಳಿದ್ರೆ ಪಾಪ ಈ ಟ್ರಾಫಿಕ್ ಮಧ್ಯೆ ಎಲ್ಲ ಸ್ಕೂಲು ಕಾಲೇಜು ಆಫೀಸ್ ಅಂತ ಮನೆ ಎಲ್ಲವನ್ನ ಮುಗಿಸಿ ಮನೆಗೆ ಸೇರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೊಂಥರ ಹೆಕ್ಟಿಕ್ ಅಂತಲೇ ಅನಿಸುತ್ತೆ. ಇಲ್ಲಿ ಇಟ್ಸ್ ಓಕೆ, ಪರವಾಗಿಲ್ಲ, ಆ ಹೆಕ್ಟಿಕ್ನ ಕಡಿಮೆ ಮಾಡೋದಕ್ಕೆ ನಾವಿರೋದು. ಖಂಡಿತವಾಗ್ಲೂ ನಮ್ಮ FM ರೇನ್ಬೋ ಜೊತೆ ಸಾಕ್ತಾ ಹೋಗೋಣ. ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಶೇಷ ಅಂತೇನಿಲ್ಲ, ಎಲ್ರಿಗೂ ಗೊತ್ತಿರೋವಂಥ ವಿಚಾರಗಳೇ ಸ್ವಲ್ಪ ವಿನಿಮಯ ಮಾಡ್ತಾ ಇರ್ತೀವಿ ಅಷ್ಟೇ. ಅವಾಗವಾಗ ಕೆದಕಿ ಕೆದಕಿ ವಿಚಾರಗಳನ್ನ ಹಂಚ್ಕೋತಾ ಇದ್ರೆ ಆ ವಿಚಾರಕ್ಕೂ ಒಂದು ತೂಕ ಇರುತ್ತೆ, ಮಾತಾಡೋ ನಮಗೂ ನಿಮಗೂ ಕೂಡ ಒಂದು ವ್ಯಾಲ್ಯೂ ಅಂತ ಬರುತ್ತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೊಂದು ಸಲ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ, ಬಸ್ಸಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ಫ್ಲೈಟಲ್ಲಿರ್ಬೋದು, ಬೈಸಿಕಲಲ್ಲಿರ್ಬೋದು, ಬೈಕಲ್ಲಿರ್ಬೋದು, ಕಾರಲ್ಲಿರ್ಬೋದು. ಹೀಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅಪರಿಚಿತರ ಜೊತೆ ಮಾತಾಡಿದ್ದೇನಾದರೂ ಇದೆಯಾ, ಅಥವಾ ಮಾತಾಡಿದ್ರೆ ಏನೆಲ್ಲ ಮಾತಾಡ್ತೀರಾ? ಫಸ್ಟ್ ಆಫ್ ಆಲ್ ಅಪರಿಚಿತರನ್ನ ಮಾತಾಡುವಂತಹ ಆ ಪದ್ಧತಿ ಅಂತ ಏನಿದೆ ಅದನ್ನು ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ. ನಂತರ ಇರೋರು ಎಕ್ಸ್ಟ್ರಾವರ್ಟ್ ಆಗಿರೋರು ಸ್ವಲ್ಪ ಎಲ್ಲರ ಜೊತೆನೂ ಮಾತಾಡ್ತಾ ಸಮಯವನ್ನು ಕಳೀತಾ ಇರ್ತಾರೆ. ಆದರೆ ಕೆಲವೊಬ್ಬರು ಅದಕ್ಕೆ ಹಿಂಜರಿಕೆಯನ್ನು ಮಾಡ್ಕೋತಾರೆ, ಇವ್ರ ಹತ್ರ ನಾವೇನು ಮಾತಾಡೋದು ಅನ್ನೋವಂಥ ಕ್ಯಾಟಗರಿಯವರು ಕೆಲವರು ಇರ್ತಾರೆ. ಸೊ ಈಗಂತೂ ಬಿಡಿ, ಎಲ್ಲರೂ ಕೈಯಲ್ಲೂ ಸ್ಮಾರ್ಟ್ಫೋನ್ ಇರುತ್ತೆ, ಅದ್ರ ಜೊತೆಗೆ ಹೆಡ್ಫೋನ್ಗಳು ಹಾಕ್ಕೊಂಡು ಇಯರ್ಪಾಡ್ಗಳು ಹಾಕ್ಕೊಂಡು ಅವ್ರ ಪಾಡಿಗೆ ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದು ಕೂಡ ಒಳ್ಳೆಯದೇ, ತಪ್ಪು ಅಂತಲ್ಲ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗಾಗಿದ್ರೆ ಅದನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬೋದು. ಸೊ ನೀವು ಶೇರ್ ಮಾಡಬೇಕಾಗಿರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9408091013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ 2 ಗೀತೆಗಳು ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು ಯಾವ ಗೀತೆ ನೀವೇ ಕೇಳಿ, ಎಂಜಾಯ್ ಮಾಡಿ.

0: 모디
1: ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಕೇಳ್ಕೊಂಡು ಬಂದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿಧಿ ದಾವಣಗೆರೆಯಿಂದ. ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಶುಭ ಸಂಜೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಶುಭ ಸಂಜೆ, ಸಂಜೆ ಶುಭವಾಗಿರಲಿ, ಖುಷಿ ಖುಷಿಯಾಗಿರಲಿ ಅಂತ ಹಾರೈಸ್ತಾ ನಾನು ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ಏನಪ್ಪ ಅಂತ ಹೇಳಿದ್ರೆ ಅಪರಿಚಿತರ ಜೊತೆಗೆ ಪ್ರಯಾಣ ಮಾಡೋದು ಅಂತ ಹೇಳಿ, ಹೌದಲ್ವಾ? ಫಸ್ಟು ಈಗ ಬಸ್ ಆಗಲಿ, ಟ್ರೈನ್ ಆಗಲಿ, ಯಾವುದೋ ಒಂದರಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಂಡಾಗ ಯಾರೋ ಒಬ್ಬರು ಗೊತ್ತಿಲ್ಲದೆ ಇರೋವಂತಹ ವ್ಯಕ್ತಿ, ಅವನಾಗಿರ್ಬೋದು, ಅವಳಾಗಿರ್ಬೋದು, ಅಥವಾ ಬೇರೆ ಯಾರೋ ಆಗಿರ್ಬೋದು, ಹಿರಿಯರೋ ಆಗಿರ್ಬೋದು, ಮಕ್ಕಳಾಗಿರ್ಬಹುದು, ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರು ಅಪರಿಚಿತರೆ. ಆದರೆ ಒಂದು ಸಲ ಆ ಮಾತುಕತೆ ಅಂತ ಶುರುವಾದರೆ ನಮಗೆ ನಿಜವಾಗ್ಲೂ ಪರಿಚಿತ್ರೇನೋ ಅನ್ನಿಸುವಷ್ಟರ ಮಟ್ಟಿಗೆ ಮಾತುಕತೆಗಳು ಸಾಗ್ತಾ ಹೋಗಿರುತ್ತೆ. ಸೊ ಯಾವ್ಯಾವ ಮಾತುಕತೆ ಎಲ್ಲ ನಡೀಬೋದು, ಯೂಶ್ವಲಿ ಏನು ಮಾತಾಡಬಹುದು, ಪ್ರತಿಯೊಬ್ಬರಿಗೂ ಅನಿಸುತ್ತೆ ಆ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಹುಟ್ಕೊಂಡಿರುತ್ತೆ. ಸೊ ಏನು ಮಾತಾಡೋದಪ್ಪ, ಏನು ಕೇಳೋದಪ್ಪ, ಫಸ್ಟ್ ಆಫ್ ಆಲ್ ಏನು ಕೇಳ್ತೀವಿ, ಹೆಸರನ್ನು ಕೇಳ್ತೀವಿ. ಅಪರಿಚಿತರು ಪರಿಚಿತರಾಗೋದೆ ಅಲ್ಲಿಂದ. ಸೊ ಈ ರೀತಿಯ ಅನುಭವ ನಿಮಗೂ ಕೂಡ ಆಗಿದ್ರೆ, ಯಾರಾದರೂ ಅಪರಿಚಿತರು ಇವತ್ತು ತುಂಬ ಪರಿಚಿತರಾಗಿ ಆಪ್ತರಾಗಿರುವಂತಹ ಸನ್ನಿವೇಶಗಳು ಇದ್ದರೆ ಅದನ್ನೆಲ್ಲ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನೀವು ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 9408090013. ಖಂಡಿತವಾಗ್ಲೂ ಈ ನಂಬರ್ಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೆ, ಅಪರಿಚಿತರ ಜೊತೆ ಪ್ರಯಾಣ ಅಂತ ಹೇಳಿ. ಸೊ ಅಪರಿಚಿತರ ಜೊತೆ ಪ್ರಯಾಣ ಮಾಡೋದು ಅಂತ ಹೇಳಿದ್ರೆ ಈಗೀಗ ಅದೆಲ್ಲ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಮೊದಲೆಲ್ಲ ಅಯ್ಯೋ ಹೆಣ್ಮಕ್ಳು ಮನೆಯಿಂದ ಕಾರ್ ತೆಗೆದು ಆಚೆ ಒಬ್ಬೊಬ್ಬರೇ ಓಡಾಡಬೇಕು ಅಂತ ಹೇಳಿದ್ರೆ ಬಹಳನೇ ಕಷ್ಟ ಆಗ್ತಾ ಇತ್ತು. ಆದರೆ ಈಗ ಖಂಡಿತವಾಗ್ಲೂ ಕಾಲ ಬದಲಾಗಿದೆ, ಎಲ್ಲರಿಗೂ ಫ್ರೀಡಮ್ ಸಿಕ್ಕಿದೆ, ಪ್ರತಿಯೊಬ್ಬರೂ ಕೂಡ ಅಂದರೆ ಸೋಲೋ ರೈಡ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಕಾಲ ಕೂಡ ಹಾಗೆ ಬದಲಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಯಾರ್ಯಾರಿಗೂ ಕೂಡ ಆ ಸಮಯ ಅನ್ನೋದು ಸಿಗ್ತಾ ಇಲ್ಲ, ಎಲ್ಲರೂ ಕೂಡ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ. ಸೊ ಕೆಲವೊಂದ್ಸಲ ಈ ಸೋಲೋ ಟ್ರಿಪ್ ಅನ್ನೋದು ಅಥವಾ ಸೋಲೋ ಟ್ರಾವೆಲಿಂಗ್ ಅನ್ನೋದು ಒಂಥರ ಫೇಮಸ್ ಆಗಿಬಿಟ್ಟಿದೆ. ಈ ಅಪರಿಚಿತರ ಜೊತೆಗಿನ ಪ್ರಯಾಣದ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ ಆನಂದ್ ಕುಲಕರ್ಣಿ, ಸುಲೇಪೇಟೆ. ಶುಭ ಸಂಜೆ ಹರ್ಷಿತಾ. ಸಾಮಾನ್ಯವಾಗಿ ನಾನು ಬಸ್ನಲ್ಲಿ ಹೋಗುವಾಗ ನನ್ನ ಅಕ್ಕಪಕ್ಕದ ಸೀಟುಗಳಲ್ಲಿ ಸಹ ಪ್ರಯಾಣಿಕರ ಜೊತೆ ಕುಶಲೋಪರಿ ಕೇಳಿದ್ದುಂಟು, ಆದರೆ ಪೂರ್ಣ ಪ್ರಮಾಣದ ಮಾತು ಇಲ್ಲ. ನಿಮ್ಮದು ಯಾವೂರು, ಎಲ್ಲಿಗೆ ಹೋಗ್ತಿದ್ದೀರಾ, ಏನು ಕೆಲಸ ಮಾಡೋದು, ಸ್ವಲ್ಪ ಪ್ರಮಾಣದ ಮಾಹಿತಿ ಸಾಕು ಪ್ರಯಾಣದ ಸಮಯದಲ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದಲ್ವಾ, ಅದಕ್ಕೆ ಅಂತ ಹೆಚ್ಚಾಗಿ ನೇನು ಕೇಳಕ್ಕೆ ಆಗುತ್ತೆ, ನಿಮ್ಮ ಹೆಸರೇನು ಅಥವಾ ಊರು ಯಾವುದು ಅಷ್ಟು ತಿಳ್ಕೊಬೋದು. ಅಥವಾ ಅವ್ರಿಗೂ ನಮ್ಮ ಜೊತೆ ಮಾತಾಡೋ ಇಂಟ್ರೆಸ್ಟ್ ಇದ್ರೆ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗ್ಬೋದು. ಹಾಗೆಯೇ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಕೈಗಡಿಯಾರ ನಿಂತಿತ್ತು, ಅದನ್ನು ಸರಿಪಡಿಸಿದ ನಂತರ ಸಮಯ ಕೇಳಲು ಅಪರಿಚಿತರೊಬ್ಬರನ್ನು ಮಾತಾಡಿಸಿದೆ. ಅವರು ತಮ್ಮ ಬಳಿ ವಾಚ್ ಇಲ್ಲ, ಮೊಬೈಲ್ ಇದೆ ಎಂದರು. ಅದರಲ್ಲಿ ಚಾರ್ಜ್ ಇಲ್ಲದ ಕಾರಣ ಸಮಯವನ್ನು ಊಹಿಸಿ ಹೇಳಿದರು. ಕೊನೆಗೂ ಹೇಗೋ ಹಾಗೋ ನನ್ನ ವಾಚನ್ನು ಸರಿಪಡಿಸಿಕೊಂಡೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದಲ್ವಾ, ಟೆಕ್ನಾಲಜಿ ಅನ್ನೋದು ಎಷ್ಟೇ ಮುಂದುವರೆದ್ರೂ ಕೂಡ ನಮ್ಮ ಹಳೆಯ ಕಾಲದ ಪದ್ಧತಿಗಳನ್ನೇ ತುಂಬ ಮಜಾ ಇರ್ತಿತ್ತು ಅದರಲ್ಲಿ. ಅಂದರೆ ಯಾವುದಕ್ಕೂ ನಮಗೆ ಕೊರತೆ ಅಂತ ಅನ್ನಿಸ್ತಾ ಇರಲಿಲ್ಲ. ಸಮಯ ನೋಡಬೇಕು ಅಂತ ಹೇಳಿದ್ರೆ ಕೈ ಗಡಿಯಾರನೇ ಕಟ್ಟಲೇಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಎಷ್ಟೋ ಜನ ಸೂರ್ಯನ ಪ್ರಕಾಶಮಾನವಾದಂತಹ ಬೆಳಕು ಬೀಳೋದ್ರಿಂದಲೇ ಅದನ್ನೇ ನೋಡಿ ಕರೆಕ್ಟಾಗಿ ಇಷ್ಟೇ ಸಮಯ ಆಗಿದೆ ಅಂತ ಹೇಳಿ ಗೆಸ್ ಮಾಡ್ತಿದ್ರಂತೆ. ಸೊ ಹಾಗಾಗಿ ಈಗ ಡಿಜಿಟಲ್ ವಾಚು ಅದು ಇದು ಅಂತ ಹೇಳಿ ಸಾಕಷ್ಟು ಬಂದಿದೆ, ಇರಲಿ ಪರವಾಗಿಲ್ಲ. ಅದರ ಜೊತೆ ಅದು ಅಡ್ವಾಂಟೇಜು ಹೌದು.

0: ಕಡೆ ಈ ಥರ ಚಾರ್ಜ್ ಇಲ್ಲದೆ ಮತ್ತೊಬ್ಬರನ್ನ ಕೇಳಿ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಕೇಳೋದು ಹೇಗಪ್ಪ ಅನ್ನೋ ಮನಸ್ಥಿತಿನಲ್ಲಿ ಕೇಳದೇ ಇರೋ ಪರಿಸ್ಥಿತಿಗಳು ಕೂಡ ಉದ್ಭವ ಆಗಿರುತ್ತೆ. ಏನೇ ಇರಲಿ, ಲೈಫ್ ಸಾಕ್ತಾ ಇರಬೇಕಲ್ಲ. ಸೊ ಈ ರೀತಿಯ ಅಪರಿಚಿತರ ಜೊತೆ ಪ್ರಯಾಣ ಮಾಡೋದು ನಿಮಗೆ ಹೇಗನ್ಸುತ್ತೆ ಅದನ್ನು ನೀವು ಕೂಡ ನಮಗೆ ಸಂದೇಶವನ್ನು ಕಳಿಸ್ಬೋದು. ಸಂದೇಶವನ್ನು ಕಳಿಸ್ಬೇಕಾಗಿರೋ ಸಂಖ್ಯೆ 9489901013. ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆ ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಯಾವ ಚಿತ್ರದು ನೀವೇ ಕೇಳಿ ಆನಂದಿಸಿ.
1: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ರಾಧಾ ಫಿಲ್ಮ್ಸ್ ನಿರ್ಮಾಣದ ಅಗಸ್ತ್ಯ ಅವರ ನಿರ್ದೇಶನದ ಮಾರಿಗೆ ದಾರಿ ಚಿತ್ರದ ಟೀಸರ್ ಹಾಗೂ ಹಾಡು ಯೂಟ್ಯೂಬ್ನಲ್ಲಿ ಲಭ್ಯ.
1: ಫ್ರೆಂಡ್ಶಿಪ್

ಚಲನಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದು ಜಸ್ಕರಣ್ ಸಿಂಗ್, ಹಾಗೆಯೇ ಪೃಥ್ವಿ ಭಟ್ ಅವರು, ಹಾಗೆಯೇ ಅನಿಲ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಮೂಡಿಬಂದಿತ್ತು. ಸೊ ಮುಂದಿನ ಚಿತ್ರದ ಗೀತೆ ಯಾವ ಹಾಡು ನೀವೇ ಕೇಳಿ ಆನಂದಿಸಿ.

ಎಸ್, ಇದು ಮಿಸ್ ನಂದಿನಿ ಚಿತ್ರದ ಗೀತೆ ಆಗಿತ್ತು. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಸಾಯಿ ಸರ್ವೇಶ್ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ಎಸ್, ಸಮಯ ಇನ್ನೇನು 5:44:48 ನಾವು ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಸ್, ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಅಪರಿಚಿತರೊಂದಿಗಿನ ಪ್ರಯಾಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸೇ ಸಖತ್ ಮಜಾ ಅಲ್ವಾ? ಹೌದು, ನೋಡೋಣ ಯಾರು ಏನು ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ, ಬಸ್ಸಿನ ಪ್ರಯಾಣ ನಿಜವಾಗ್ಲೂ ಆನಂದವಾಗಿರುತ್ತೆ, ಕಾರಣ ಅನೇಕ ಹೊಸ ಹೊಸ ಬಂಧುಗಳ ಪ್ರಯಾಣಿಕರ ಪರಿಚಯ ಆಗುತ್ತೆ, ಹೊಸ ಹೊಸ ಭಾವನೆಗಳ ಸಮ್ಮಿಲನ ಆಗಿರುತ್ತೆ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್ ನಂಗಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಹೊಸ ಹೊಸ ವಿಚಾರಗಳು ಹಂಚ್ಕೊಳ್ಳೋಕ್ಕೆ ಒಂದು ಹೊಸ ಅವಕಾಶ ಸಿಕ್ಕಿದಾಗುತ್ತೆ. ಹಾಗೆಯೇ ಗಿರಿಜಾ ಸಿದ್ದರಾಜು ಹೊಸಕೆರೆ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಟ್ರಾವೆಲ್ ಮಾಡುವಾಗ ಪಕ್ಕದಲ್ಲಿ ಕೂತ್ಕೊಳ್ಳೋರ ಹತ್ರ ಮಾತಾಡ್ತಾ ಇರ್ತೀನಿ, ಸ್ವಲ್ಪ ಹೊತ್ತಿಗೆ ನಮಗೆ ತುಂಬ ಪರಿಚಯದವರಂತೆ ಅನಿಸ್ಬಿಡುತ್ತೆ. ಇವಾಗಲೂ ಕೆಲವರ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದೇನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಈ ರೀತಿ ಎಷ್ಟೋ ಸಲ ಆಗಿರುತ್ತೆ, ಎಷ್ಟೋ ಜನರ ಅಪರಿಚಿತರಾಗಿದ್ದಂಥವ್ರು ಪರಿಚಿತರಾಗ್ತಾರೆ. ಹಾಗೆಯೇ ಆ ಪರಿಚಯ ಎಷ್ಟೋ ಅಂತ ಹೇಳಿದ್ರೆ ಒಂದು ಬಿಡಿಸಲಾರದ ನಂಟು ಥರ, ಅಂದರೆ ಗಟ್ಟಿಯಾದ ಒಂದು ಸ್ನೇಹವಾಗಿ ಪರಿವರ್ತನೆ ಆಗಿಬಿಡುತ್ತೆ. ಸೊ ಈ ರೀತಿಯ ಅನುಭವ ನನಗೂ ಕೂಡ ಆಗಿದೆ. ಸೊ ಗಿರ್ಜಾ ಅವ್ರಿಗೂ ಕೂಡ ಆಗಿದ್ದು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ನಿಮಗೂ ಇದೇ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಪರಿಚಿತರೊಂದಿಗಿನ ಪ್ರಯಾಣದಲ್ಲಿ ಏನಾದರೂ ವಿಶೇಷವಾದಂತಹ ಅನುಭವಗಳು ನಿಮಗಾಗಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಬಹುದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9408090013. ಈ ನಂಬರ್ಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು? ಕರಿಯಾಟು ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಕರಣ್ ಬಿ ಕೃಪಾ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಬನಾರಸ್ ಚಿತ್ರದ ಈ ಗೀತೆಗೆ ಧ್ವನಿಯಾಗ್ತಿದ್ದಾರೆ ಅರ್ಮಾನ್ ಮಲ್ಲಿಕ್ ಅವರು. ಹಾಗೆಯೇ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿಬರ್ತಾ ಇದೆ.

ಬನಾರಸ್ ಚಿತ್ರದ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ಎಲ್ಲರಿಗೂ ಈ ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದು ತಲುಪಿಬಿಟ್ಟಿದೀವಿ. ಸಮಯ ನೋಡಿ ಎಷ್ಟು ಬೇಗ ಓಡ್ತಾ ಇದೆ ಅಲ್ವಾ. ಹೌದು, ಯಾರಿಗೂ ಕೂಡ ಈ ಸಮಯ ಅನ್ನೋದು ಕಾಯೋದಿಲ್ಲ. ಸೊ ಇಂದು ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಿರುವ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಟಾಪಿಕ್ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಅನಂತ್ ಮೂರ್ತಿ ಶೃಂಗೇರಿಯಿಂದ. ಹಾಗೆಯೇ ಸಂದೇಶವನ್ನ ಕಳಿಸಿದರು ನಾವು ಶುಭ ಸಂಜೆ ಕನ್ನಡ ಕಾಮನಬಿಲ್ಲು, ನಾವು ತುಳಜಾಪುರದ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಅದು ಮಹಾರಾಷ್ಟ್ರದಲ್ಲಿದೆ. ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಪ್ರತಿ ಸಲ ಯಾರಾದರೂ ಸಿಕ್ಕೇ ಸಿಗ್ತಾರೆ, ಅವರ ಪರಿಚಯವನ್ನು ಯಾವತ್ತೂ ಮರ್ತಿಲ್ಲ, ಮರೆಯೋದು ಕೂಡ ಇಲ್ಲ. ಸೊ ಅವರ ಹೆಸರುಗಳನ್ನು ಬರೆದು ಕಳಿಸಿದ್ದಾರೆ. ಸೊ ಪಂಜಯ್ಯನಹಟ್ಟಿ ಗ್ರಾಮ ಭರಮಸಾಗರ, ಹಾಗೆಯೇ ಸವಿತಾಬಾಯಿ, ಅರ್ಜುನ್ ನಾಯಕ್, ನಿಶ್ವಿಕ್ ನಾಯಕ್, ತ್ಯಾಗರಾಜ್ ಅಂಬಿಕಾ ಅವರು ಚಿತ್ರದುರ್ಗದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ತೆ ಮೇಡಮ್, ಸಂಜೆಯ ಬಾನಿನಲ್ಲಿ ತಂಪಾದ ವಾತಾವರಣದಲ್ಲಿ ಇಂಪಾದ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ನಿಮಗೆ ಧನ್ಯವಾದಗಳು ಅಂತ ಹೇಳಿ ಶ್ರೀಧರ್ ಪದ್ಮಪನ್ನಗ ಶಿವಮೊಗ್ಗದ ಮೂಡಲ ವಿಠಲಾಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಅಪರಿಚಿತರೊಂದಿಗೆ ಪ್ರಯಾಣ ಒಳ್ಳೆಯದೇ, ಆದರೆ ಸ್ವಲ್ಪ ಎಚ್ಚರಿಕೆ ಕೂಡ ಅಷ್ಟೇ ಮುಖ್ಯ. ಸೊ ಯಾರನ್ನೂ ಕೂಡ ತುಂಬ ಬ್ಲೈಂಡಾಗಿ ನಂಬಿ ನಮ್ಮ ತೀರಾ ಪರ್ಸ್ನಲ್ ಆದಂತಹ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದು ಎಲ್ಲೋ ಒಂದು ಕಡೆ ನಮಗೆ ಘಾಸಿ ಆಗಬಹುದೇನೋ. ಖಂಡಿತವಾಗ್ಲೂ ಒಂದು ಎಚ್ಚರಿಕೆಯಲ್ಲಿ ಪ್ರಯಾಣ ಯಾವಾಗಲೂ ಸುಗಮವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಈ ಒಂದು ಒಳ್ಳೆಯ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಜೊತೆಯಾಗ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಮಯ ಇನ್ನೇನು 6 ಗಂಟೆ ಆಗ್ತಾ ಇದೆ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

0: ಹೇಳು.
1: ಬ್ರಾಟ್ ಚಿತ್ರದ ಗೀತೆಗೆ ಸಿದ್ ಶ್ರೀರಾಮ್ ಹಾಗೆಯೇ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯ ಹಾಗೆಯೇ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:58. ಇನ್ನು ಮುಂದೆ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ.
2: ಆಕಾಶವಾಣಿ
3: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಚದುರಂಗರು ನವೋದಯ ಯುಗದ ಸಂದರ್ಭದಲ್ಲಿ ಮತ್ತು ಸಾಹಿತ್ಯದ ವಿವಿಧ ಚಳವಳಿಗಳನ್ನು ಅವರು ಕಂಡವರು. ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಹಲವು ಪ್ರಕಾರದ ಆಸಕ್ತಿ ಅಧ್ಯಯನ ಅವರದು. ಅವರು ಹಂಚಿಕೊಂಡ ಮಾತು,
4: ನವೋದಯದವರು ಒಂದು ರೀತಿ ಒಂಥರ ಸೆಲೆಬ್ರೇಷನ್, ಜೀವನದ ಸಂತೋಷಗಳ ಕಡೆಗೆ, ಹಳೆ ಕಾಲದ ಮೌಲ್ಯಗಳ ಕಡೆಗೆ, ಹಳೆ ಮೌಲ್ಯಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ರು. ಒಳ್ಳೆ ಸದ್ಭಾವನೆ ಇರತಕ್ಕಂಥದ್ದು, ಕುಟುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಂದು ಒಂದು ಆದರ್ಶದ ಜೀವನ ಬದುಕಬೇಕು ಅಂತ ಅನ್ನೋದು ಆ ಕಡೆಗೆ ಅವ್ರ ಗಮನ ಇತ್ತು. ಆದರೆ ಈ ಪ್ರಗತಿಶೀಲರು ಬಂದಾಗ ಇದು ಬರೀ ಒಂದು ಮಧ್ಯಮ ವರ್ಗದ ಕಡೆಗೆ ಇದು ಮನಸ್ಸಿದೆ, ಕೆಳವರ್ಗದ ಜನದ ಕಡೆ ಇವ್ರ ಮನಸ್ಸಿಲ್ಲ ಅಂತಂದು ಅವ್ರ ಒತ್ತು ಕೆಳವರ್ಗದ ಜನದ ಕಡೆ ಹೋಯ್ತು. ಆದರೆ ಅದನ್ನ ಒಂದು ಆವೇಶದಲ್ಲಿ ಬರೆದ್ರು. ಅದನ್ನ ಒಂದು ಸಾಹಿತ್ಯವಾಗಿ, ಸಾಹಿತ್ಯದ ಒಂದು ಬಂಧದಲ್ಲಿ ಅದನ್ನ ಅವ್ರು ನೀಡಲಿಲ್ಲ ಜನಕ್ಕೆ. ಆದರೆ ಅದರಲ್ಲಿ ಏನೂ ಒಳ್ಳೇದು ಬರಲಿಲ್ಲ ಅಂತ ಅಲ್ಲ, ಆವಾಗ ಅಡಿಗರು ಬರೀತಿದ್ರು, ಯಾವ ನವ್ಯದ ಇದು ಏನು ಅವ್ರ ಅಧ್ವರ್ಯು ಅಂತ ಹೇಳ್ತಾರೆ, ಅವರು ಕೂಡ ಅವ್ರ ನವ್ಯದಿಂದಲೂ ಪ್ರಭಾವಿತರಾಗಿದ್ದಾರೆ ನಮ್ಮೆಲ್ಲರ ಹಾಗೆ. ಆಮೇಲೆ ಈ ಇದರಿಂದಲೂ ಪ್ರಗತಿಶೀಲ ಮೂಮೆಂಟಲ್ಲೂ ಅವರಿದ್ದರು. ಅವರ ಕಟ್ಟು ನಾವು ಕವನ ಇದೆಯಲ್ಲ, ಅದು ಅದು ಪ್ರಗತಿಶೀಲ ಅಲ್ದೇನೆ ನೀನದು. ಹಾಗೆ ಪ್ರಭಾವಿತರಾದವರು ಅಲ್ಲೇ ಒಂಥರ ನವ್ಯದ ಇದು ಇದೆ ನೋಡಿ, ಯಾವ ಮೋಹನ ಮುರಳಿ ಅಲ್ಲಿಂದ ಬಂದಾಗ ಅವರು ಈ ನವ್ಯದ ಕಡೆ ತಿರುಗಿದ್ರು. ನವ್ಯದವ್ರಿಗೆ ಏನಾಯಿತು, ಅವರಿಗೆ ಎಲ್ಲ ಅವರ ಕಾನ್ಸಂಟ್ರೇಷನ್ ಎಲ್ಲ ವ್ಯಕ್ತಿಯನ್ನು ಉತ್ತಮಗೊಳಿಸೋ ಕಡೆ ಹೋಯಿತು. ಅದರಲ್ಲೂ ಮಧ್ಯಮ ವರ್ಗದ ಕಡೆಗೆ ಅವ್ರ ಮನಸ್ಸು ಮತ್ತೆ ಅವ್ರ ಮನಸ್ಸೆಲ್ಲ, ಯಾಕೆಂದರೆ ಅವರಿಗೆ ಇವರೆಲ್ಲ ಹೆಚ್ಚು ಜನ ಅಕಾಡೆಮಿಕ್ ರೈಟರ್ಸ್, ಅವರು ಅವರಿಗೆ ಸಾಮಾನ್ಯ ಜನರ ಸಂಪರ್ಕ ಅಷ್ಟಾಗಿರಲಿಲ್ಲ, ಮಧ್ಯಮ ವರ್ಗದ ಸಂಪರ್ಕ ಇತ್ತು. ಅದರಿಂದ ಅವರು ಅವರ ಸೀಮಿತ ಅನುಭವದಲ್ಲಿ ಅವರು ಅವರು ಹೆಚ್ಚಿಗೆ ಓದ್ಕೊಂಡಿದ್ರು, ಸೈಕಾಲಜಿಯಲ್ಲಿ ಓದ್ಕೊಂಡಿದ್ರು, ಅದರಿಂದ ಭಾಷೆನ ಬಹಳ ಚೆನ್ನಾಗಿ ಬಳಸೋದನ್ನು ಅವ್ರು ಕಲ್ತ್ಕೊಂಡ್ರು. ಬಹಳ ಚೂಪಾಗಿ ಬರೆದಿದ್ದಾರೆ ಅವರ ಕೆಲವು ಬರವಣಿಗೆ. ಕನ್ನಡಕ್ಕೆ ಅವರ ನಿಜವಾದ ಕಾಂಟ್ರಿಬ್ಯೂಷನ್ ಅಂತಂದರೆ ಭಾಷೆಯನ್ನು ಶ್ರೀಮಂತಗೊಳಿಸೋದು, ಚೂಪ್ ಮಾಡೋದು, ಭಾಷೆಯಲ್ಲಿ ಅನುಭವ ಒಂದು, ಅದು ಅದರ ಒಂದು ಸಾವಯವ ಶಿಲ್ಪ ಇರಬೇಕು ಅಂತ ಕಲಿಬೇಕು. ಒಂದು ಒಂದು ಲೂಸ್ ಫ್ಯಾಬ್ರಿಕ್ ಆಗಿರಬಾರ್ದು ಅದು, ಅದು ಒಂದು ಒಂದು ಅದು ಅದಕ್ಕೆ ಮೌಲ್ಯ ಬರೋದು ಯಾವಾಗ ಅಂತಂದರೆ ಆ ಶಿಲ್ಪ ಒಂದು

0: ಸುಂದರವಾದ ಪರಿಪೂರ್ಣತ್ವದಲ್ಲಿ ಅದು ಕಂಡಾಗ ಭಾಷೆ ಮೇಲೆ ಮತ್ತು ಕುಸುರಿ ಕೆಲಸದ ಮೇಲೆ, ಭಾಷೆಯ ನಾಜು ಕೆಲಸದ ಮೇಲೆ ಹೆಚ್ಚು ಒತ್ತಿತ್ತು. ಜನಗಳಿಗೆ ಮುಟ್ಟಲಿಲ್ಲ ಅದು. ಅದು ಕೆಲವರ ಸುಶಿಕ್ಷಿತರ ಒಂದು ಅಕಾಡೆಮಿಕ್ ಸರ್ಕಲ್ಸ್ನಲ್ಲಿ ಡಿಸ್ಕಷನ್ಗೆ ಸೀಮಿತ ಆಗೋದು. ಅಂದರೆ ಅಲ್ಲಿ ಒಳ್ಳೆ ಕೃತಿಗಳು ಬರಲಿಲ್ಲ ಅಂತಲ್ಲ, ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ
1: ಬಹಳ ಒಳ್ಳೆ
0: ಒಳ್ಳೆ ಕೃತಿಗಳು ಬಂದೇ ಇವೆ. ಇದು ನಾ ಸ್ಥೂಲವಾಗಿ ಹೇಳುವಾಗ ನಾವು ಈ ಮಾತು ಹೇಳ್ಬೋದು, ಹೊರತು ಇಂಡಿವಿಜುವಲ್ ರೈಟರ್ಸ್ ಆಗಲಿ ಅಥವಾ ಇಂಡಿವಿಜುವಲ್ ವರ್ಕ್ಸ್ ವಿಚಾರವಾಗಿ ನಾವು ಈ ಥರ ಮಾತಾಡೋಕ್ಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಒಳ್ಳೆ ಕೃತಿಗಳು ಬಂದಿವೆ. ಕೆಲವುದ್ರಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವೋದಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ನವ್ಯದಲ್ಲಿ ಹೆಚ್ಚಾಗಿ ಬಂದಿರಬಹುದು, ಪ್ರಗತಿಶೀಲದಲ್ಲಿ ಕಡಿಮೆ ಬಂದಿರಬಹುದು. ಆಮೇಲೆ ಬಂಡಾಯ ಮತ್ತು ದಲಿತ ಈ ಮೂಮೆಂಟಿಗೆ ಬಂದಾಗ ಅವರು ಈ ಪ್ರಗತಿಶೀಲರೇನು ಕೆಳವರ್ಗದ ಜನರನ್ನ ಮುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಒಂದು ರೀತಿ ಆವೇಶದಲ್ಲಿ ಅದನ್ನು ಬರೆದ್ರು. ಇವರು ಕೆಳವರ್ಗದಿಂದಲೇ ಬಂದಂಥ ಜನ, ಈ ದಲಿತ ಬಂಡಾಯದ ಲೇಖಕರಾದ್ದರಿಂದ ಸ್ವಂತ ಅನುಭವದಿಂದ ಅವರು ಬರೀತಿದ್ರು. ಆದ್ದರಿಂದ ಅದು ಅವ್ರದ್ದು ಅದು ಬಹಳ ಅಥೆಂಟಿಕ್ ಆಗಿ ಅವರ ಇದನ್ನು ಉಪಯೋಗಿಸಿದ್ದಾರೆ. ಅವರ ಅನುಭವಗಳನ್ನು ದಾಖಲಿಸಿದ್ದಾರೆ. ಅದರಿಂದ ಇದು ಒಬ್ಬೊಬ್ಬರೂ ಅಲ್ಲೂ ಕೂಡ ಬರೆದದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ಕೆಲವು ಹಸಿಯಾಗಿ ಬರೆದಿದ್ದಾರೆ. ಅಲ್ಲೂ ಕೂಡ ಒಳ್ಳೆ ಕೃತಿ ಅನ್ನೋದು ಎಲ್ಲೋ ಬೇರೆ ಎಣಿಕೆಯಲ್ಲಿಷ್ಟು ಹೇಳ್ಬೋದು. ಅದನ್ನು ಎಲ್ಲ ಮೂಮೆಂಟ್ಗಳು ಹೇಳ್ಬೋದು. ನನಗೆ ಅನಿಸೋದು ಇಷ್ಟೇ, ಯಾರು ಯಾವ ಒಂದು ಧೋರಣೆಯಲ್ಲಿ ಬರೀಲಿ, ಅದು ಸಾಹಿತ್ಯವಾಗಿ ಇಲ್ಲದೆ ಹೋದರೆ ಅದು ಒಂದು ಪತ್ರಿಕಾ ವರದಿ ಆಗುತ್ತೆ ಹೊರತು ಆ ಕೃತಿ ಸಾಹಿತ್ಯವಾಗಿರಬೇಕು.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಕಾದಂಬರಿಕಾರರು, ಕಥೆಗಾರರು, ನಿರ್ದೇಶಕರು ಚದುರಂಗರ ಮಾತನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ನಮ್ಮ ನಿಮ್ಮ ಗೆಳೆತನ
2: ಈಗ ಮತ್ತಷ್ಟು ಹೊಸದು.
1: ಯಾಕಂದ್ರೆ
2: ಹೊಚ್ಚ ಹೊಸ ಕಾರ್ಯಕ್ರಮಗಳು ಜೊತೆಯಾಗಲಿವೆ.
1: ಇದೇ April 19 ಭಾನುವಾರದಿಂದ
2: ಕಾಯ್ತಾ ಇರಿ,
1: ಕೇಳ್ತಾ ಇರಿ

0: ಸಮಯ ಇನ್ನೇನು 6:20 ಆಗ್ತಾ ಇದೆ. ಇನ್ನು ಮುಂದೆ ಸಂಸ್ಕೃತ್ನಲ್ಲಿ ವಾರ್ತಾ ಪ್ರಸಾರ.
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈ ಸಹ ಏಕಸ್ಯಾಃ ಸಭಾಯಾಃ ಅಧ್ಯಕ್ಷತಾ ಕೃತಾ. ಭಾರತಸ್ಯ ಆರ್ಥಿಕ ಪರಿವರ್ತನಸ್ಯ ದೀರ್ಘಕಾಲಿಕ ವಿಕಾಸ ಪ್ರಾಥಮಿಕತಾನಾಂ ವಿಷಯೇಷು ಚ ವಿಸ್ತೃತಾಃ ವಿಷಯಾಃ ಚರ್ಚಿತಾಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ಸಾಯಂಕಾಲೇ ನವದಿಲ್ಯಾಂ ನೇಪಾಳ ದೇಶಸ್ಯ ವಿದೇಶ ಮಂತ್ರಿಣ ಶಿಶಿರ ಖನಾಲ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಪಂಜಾಬ್ ರಾಜ್ಯೆ ಅದ್ಯ ಪ್ರಾತಃ ಫಿರೋಜ್ಪುರ ಫಾಜಿಲ್ಕಾ ಮಾರ್ಗೆ ವಾಹನ ಟ್ರಕ್ ಯಾನಯೋ ಸಹ ಸಂಘಟ್ಟೆ ನ್ಯೂನಾತಿನ್ಯೂನಂ 9 ಜನಾಃ ಮೃತಾಃ. CBSE ಇತ್ಯನೇನ ಅಂಕಾನಾಂ ಸತ್ಯಾಪನಾಯ ಪುನರ್ಮೂಲ್ಯಾಂಕನಾಯ ಚ ಆವೇದನ ಪತ್ರಾಣಾಂ ಪ್ರಸ್ತುತೀಕರಣಸ್ಯ ಅಂತಿಮ ತಿಥಿಃ ಶ್ವಃ ಪರ್ಯಂತಂ ವಿಸ್ತಾರಿತಾ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಸೂರ್ಯಕುಮಾರ ಯಾದವಸ್ಯ ಸ್ಥಾನೆ ಶ್ರೇಯಸ ಅಯ್ಯರಃ ಭಾರತೀಯ ದಲಸ್ಯ ನೂತನಃ T20 ಅಂತಾರಾಷ್ಟ್ರೀಯ ದಲಸ್ಯ ನಾಯಕಃ ನಿಯುಕ್ತಃ. ವೈಭವಃ ಸೂರ್ಯವಂಶಿ ಚ ಪ್ರಥಮಂ ವಾರಂ ದಲೆ ಸಮಾವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಅದ್ಯ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈ ಸಾಕಂ ವಿಹಿತೋಪವೇಶನಸ್ಯ ಅಧ್ಯಕ್ಷತಾ ವಿಹಿತಾ. ಉಪವೇಶನೆ ಪರಿಷದೀಯ ಸದಸ್ಯಾಃ ಪ್ರಧಾನಮಂತ್ರಿ ತಥಾ ಚ ಭಾರತಸ್ಯ ಆರ್ಥಿಕ ವೃದ್ಧಿ ಉನ್ನೇತುಂ ಸದಸ್ಯೈ ಸಹ ವಿಭಿನ್ನ ವಿಚಾರಾಣಾಂ ಉಪಾಯಾನಾಂ ಚ ವಿಷಯೆ ಚರ್ಚಿತಾಃ. ಜೀವನಸ್ತರೆ ವ್ಯಾಪಾರೆ ಚ ಸುಗಮತಾಂ ಆನೇತುಂ ಅಪಿ ವಿಚಾರ ವಿಮರ್ಶಃ ಸಂಜಾತಃ. ಸದಸ್ಯೈ ಪಶ್ಚಿಮೇಷ್ಯಾ ಸಂಘರ್ಷೆ ಭಾರತ ವಿಶ್ವೇ ಚ ಪರಿಲಕ್ಷಿತಾನಾಂ ಪ್ರಭಾವಾನಾಂ ಆಕಲನ ವಿಷಯೇಪಿ ಸಂಭಾಷಣಂ ವಿಹಿತಂ. ಸಾಮಾಜಿಕಾಂತರಜಾಲೀಯ ಸಂದೇಶೆ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಭಾರತೀಯ ಅರ್ಥವ್ಯವಸ್ಥಾಯಾಃ ಸಂರಚನಾಂ ದೀರ್ಘಕಾಲಿಕ ವಿಕಾಸ ಪ್ರಾಥಮಿಕತಾಂ ಸಂಬದ್ಧ ಪ್ರಕರಣಾನಾಂ ವಿಷಯೆ ಭಾರತಂ ದ್ರುತಗತ್ಯಾ ಅಗ್ರೆ ಸರತಿ. ಪ್ರಧಾನಮಂತ್ರಿಣಾ ವಿವಿಧೇಷು ವಿಷಯೇಷು ಸ್ವವಿಚಾರಾಃ ಪ್ರಕಟಿತಾಃ. ಸುಗಮ ಜೀವನಂ ಏವ ಸುಗಮ ವ್ಯವಸಾಯಃ ಇತ್ಯೇತಯೋಃ ವಿಷಯೆ ಅಪಿ ಚರ್ಚಾ ಜಾತಾ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ಸಾಯಂಕಾಲೇ ನವದಿಲ್ಯಾಂ ನೇಪಾಳ ದೇಶಸ್ಯ ವಿದೇಶ ಮಂತ್ರಿಣ ಶಿಶಿರ ಖನಾಲ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ನೇಪಾಳ ದೇಶಸ್ಯ ವಿದೇಶ ಮಂತ್ರಾಲಯೇನ ಉಕ್ತಂ ಯತ್ ಉಪವೇಶನಾವಧೌ ಉಭೌ ಪಕ್ಷೌ ಪರಸ್ಪರ ಹಿತಾನಾಂ ವಿಷಯೇಷು ಚರ್ಚಿಷ್ಯತಃ. ಯಸ್ಮಿನ್ ವ್ಯಾಪಾರಃ ನಿವೇಶಃ ಸಂಪರ್ಕಃ ಊರ್ಜಾ ಜನಸಂಪರ್ಕೇತ್ಯಾದಿಷು ಪ್ರಮುಖೇಷು ಕ್ಷೇತ್ರೇಷು ಸಹಕಾರಂ ವರ್ಧಿತುಂ ಶಕ್ಯತೆ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯ ಸವಾಲಃ ಅವದತ್ ಯತ್ ಇಯಂ ಯಾತ್ರಾ ಭಾರತ ನೇಪಾಳ ದೇಶಯೋಃ ವಿಶೇಷ ಸಹಭಾಗಿತ್ವಂ ಇತೋಪಿ ಸುದೃಢಂ ಕರಿಷ್ಯತಿ. ಸಹ ಅವೋಚತ್ ಯದ್ವಯೋಃ ದೇಶಯೋಃ ಮಧ್ಯೆ ಚರ್ಚಾಸು ವಿಕಾಸ ಸಹಯೋಗಃ ಜನೇಷು ಸಂಬಂಧಃ ವ್ಯಾಪಾರಃ ನಿವೇಶಾದಿ ವಿಸ್ತೃತಾಃ ಕಾರ್ಯಕ್ರಮಾಃ ಸಮ್ಮಿಲಿತಾಃ ಸಂತಿ. ಪಂಜಾಬ್ ರಾಜ್ಯೆ ಅದ್ಯ ಪ್ರಾತಃ ಫಿರೋಜ್ಪುರ ಫಾಜಿಲ್ಕಾ ಮಾರ್ಗೆ ಏಕಸ್ಯೈವ ಕುಟುಂಬಸ್ಯ ಸದಸ್ಯಾನ್ ವಹಂತಂ ವಾಹನಸ್ಯ ಟ್ರಕ್ ಯಾನೇನ ಸಹ ಸಂಘಟ್ಟೆ ನ್ಯೂನಾತಿನ್ಯೂನಂ 9 ಜನಾಃ ಮೃತಾಃ. ದ್ವಾವಿಂಶತಿ ಜನಾಶ್ಚ ವ್ರಣಿತಾಃ. ಪೀಡಿತಾಃ ಸರ್ವೇ ಏಕಸ್ಯೈವ ಕುಟುಂಬಸ್ಯ ಸದಸ್ಯಾಃ ಆಸನ್. ಯೇ ಪರಿವಾರೇ ಮೃತಸ್ಯ ಏಕಸ್ಯ ಜನಸ್ಯ ಅಸ್ಥಿ ವಿಸರ್ಜನಾಯ ವ್ಯಾಸ ನದ್ಯಾಂ ಗಚ್ಛಂತಃ ಆಸನ್ ತದೈವ ಏಷಾ ದುರ್ಘಟನಾ ಅಭವತ್. ಬಹವಃ ಜನಾಃ ಘಟನಾಸ್ಥಳೇ ಏವ ಮೃತಾಃ ಇತಿ ಕಥ್ಯತೆ. ಅಪಿ ಚ ವ್ರಣಿತಾಃ ಚಿಕಿತ್ಸಾಯೈ ಫಿರೋಜ್ಪುರ್ ಸಿವಿಲ್ ಚಿಕಿತ್ಸಾಲಯೇ ಫರೀದ್ಕೋಟ್ ಚಿಕಿತ್ಸಕೀಯ ಮಹಾವಿದ್ಯಾಲಯೇ ಚ ಪ್ರೇಷಿತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಮನಃಪೂರ್ವಕವಾಗಿ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಪುಟ್ಟ ಕಥೆ ಹೇಳ್ತೀನಿ. ಆ ಕಥೆಯಲ್ಲೇ ನಿಮಗೆ ಇವತ್ತಿನ ವಿಷಯ ಏನು ಅಂತ ಗೊತ್ತಾಗತ್ತೆ. ಅದರ ಮೂಲಕ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಡಿನಲ್ಲಿ ಸಾಕಷ್ಟು ಪ್ರಾಣಿಗಳಿರುತ್ತೆ, ಹೌದಾ? ಸಿಂಹ, ಹುಲಿ, ಚಿರತೆ, ಆನೆ, ಜಿರಾಫೆ, ಹೀಗೆ ಸಾಕಷ್ಟು ಪ್ರಾಣಿಗಳಿರುತ್ತೆ. ಅದರಲ್ಲಿ ತುಂಬಾ ಹೈಟ್ ಇರೋ ಪ್ರಾಣಿ ಅಂದರೆ ಜಿರಾಫೆ. ಆದರೆ ಅದು ಕಾಡಿನ ರಾಜ ಅಲ್ಲ. ತುಂಬಾ ಬಲಶಾಲಿಯಾದ ಪ್ರಾಣಿ ಆನೆ, ಬಟ್ ಅದು ಕಾಡಿನ ರಾಜ ಅಲ್ಲ. ತುಂಬಾ ಬುದ್ಧಿವಂತ ಪ್ರಾಣಿ ಅದು ನರಿ, ಅದು ಕೂಡ ಕಾಡಿನ ರಾಜ ಅಲ್ಲ. ಯಾಕೆ ಕಾಡಿನ ರಾಜ ಅಂತ ಅನ್ಸ್ಕೊಳ್ಳೋದು ಸಿಂಹ? ಅದು ತುಂಬಾ ಹೈಟ್ ಇಲ್ಲ, ತುಂಬಾ ಶಕ್ತಿಶಾಲಿ ಅಲ್ಲ, ತುಂಬಾ ಬುದ್ಧಿವಂತ ಪ್ರಾಣಿ ಅಲ್ಲ. ಆದ್ರೂ ಅದನ್ನೇ ಯಾಕೆ ನಾವು ಕಾಡಿನ ರಾಜ ಅಂತ ಕರಿತೀವಿ? ಯಾಕೆ ಅಂತ ಅಂದ್ರೆ ಅದರ ಒಂದು ಆಟಿಟ್ಯೂಡ್ನಿಂದ. ಅದು ಒಂದು ಸಲಿ ಗರ್ಜನೆ ಮಾಡಿದ್ರೆ ಇಡೀ ಕಾಡೆ ಒಂದ್ಸಲಿ ನಡಗತ್ತೆ. ಅಂದ್ರೆ ನಮ್ಮ ಜೀವನದಲ್ಲೂ ಕೂಡ ನಾವು ತುಂಬಾನೇ ಬಲಶಾಲಿಯಾಗಿರ್ಬೇಕು, ತುಂಬಾನೇ ಬುದ್ಧಿವಂತರಾಗಿರ್ಬೇಕು, ಅಥವಾ ತುಂಬಾನೇ ಹಣವಂತರಾಗಿರ್ಬೇಕು, ಈ ತರ ಏನೂ ಇಲ್ಲ. ನಾವು ನಮ್ಮ ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ನಮ್ಮ ಆಟಿಟ್ಯೂಡ್ ಅನ್ನೋದು ತುಂಬಾನೇ ಮಹತ್ತರವಾದ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಹೇಗಪ್ಪ ಇದು, ಆಟಿಟ್ಯೂಡ್ ಇಂದ ನಾವು ಹೇಗೆ ಯಶಸ್ಸು ಕಾಣ್ಬೋದು, ಏನ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಾವು ನಮ್ಮ ಜೀವನದಲ್ಲಿ ಬರುವಂತಹ ಸವಾಲುಗಳನ್ನ ಅಥವಾ ತೊಂದರೆಗಳನ್ನ, ಪ್ರಾಬ್ಲಮ್ಸ್ಗಳನ್ನ ಹೇಗೆ ನೋಡ್ತೀವಿ, ಯಾವ ತರ ಅದನ್ನ ರಿಸೀವ್ ಮಾಡ್ಕೊಳ್ತೀವಿ. ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತೆ, ಏನೋ ಒಂದು ಸಮಸ್ಯೆ ನಿಮ್ಮ ಜೀವನದಲ್ಲಿ ಎದುರಾಗತ್ತೆ ಅಂದಾಗ, ಅಯ್ಯೋ ನನ್ನ ಕೈಲಿ ಆಗದೇ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂರೋದಕ್ಕಿಂತ, ಯಾಕೆ ಈ ಸಮಸ್ಯೆ ಬಂತು, ಇದನ್ನ ನಾನು ಹೇಗೆ ಬಗೆಹರಿಸ್ಕೋಬಹುದು, ಏನ್ ಮಾಡಬಹುದು ಅಂತ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿ, ಅದನ್ನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಬೇಗ ಬಗೆಹರಿಯುತ್ತೆ. ಇದನ್ನೇ ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದು. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾನು ಈ ಆಟಿಟ್ಯೂಡ್ ಅನ್ನೋದ್ರ ಬಗ್ಗೆನೆ ಮಾತಾಡಬೇಕು ಅಂತ ಅನ್ಕೊಂಡಿರೋದು. ಕೆಲವರು ಹೇಳ್ತಾರೆ, ಎಷ್ಟೋ ಜನ ಮಾತಾಡ್ಕೊಳ್ತಿರ್ತಾರೆ, ಅಪ್ಪ ಅವರ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಮನುಷ್ಯ, ಸಿಕ್ಕಾಪಟ್ಟೆ ರಿಸರ್ವ್ಡ್ ಮನುಷ್ಯ ಅಂತ ಮಾತಾಡ್ಕೊಳ್ಳೋದು, ಆಡು ಮಾತಲ್ಲಿ ಹೇಳುವುದನ್ನ ಕೇಳಿಸ್ಕೊಳ್ತಾ ಇರ್ತೀವಿ. ಅಂದ್ರೆ ಆಟಿಟ್ಯೂಡ್ ಅಂದ್ರೆ ನೀವು ಅದನ್ನ ನೆಗೆಟಿವ್ ಆಗೇ ತಗೋಬೇಕು ಅಂತ ಏನಿಲ್ಲ. ನೀವು ಒಂದು ಸಮಸ್ಯೆಯನ್ನ ನೋಡುವಂತಹ ರೀತಿ ಅಥವಾ ಒಂದು ಸಿಚುಯೇಷನ್ಗೆ ನೀವು ರೆಸ್ಪಾಂಡ್ ಮಾಡೋ ರೀತಿ ಅದು ಕೂಡ ಡಿಪೆಂಡ್ ಆಗುತ್ತೆ. ನೀವು ಯಾವುದೋ ಒಂದು ಸಿಚುಯೇಷನ್ ಅಲ್ಲಿ ಅಥವಾ ಯಾವುದೋ ಒಂದು ಸಮಸ್ಯೆಗೆ ಯಾವುದೋ ಒಂದು ವ್ಯಕ್ತಿ ಜೊತೆ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ರಿ ಅಂದ್ರೆ ಅದು ನೀವು ತುಂಬಾ ಬುದ್ಧಿವಂತರು ಅಂತ ಅನ್ಸ್ಕೊಳ್ಳೋದಿಲ್ಲ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿ, ಎಲ್ಲಿ ಮೌನವಾಗಿರ್ಬೇಕೋ ಅಲ್ಲಿ ಮೌನವಾಗಿರೋದು ಕೂಡ ಬುದ್ಧಿವಂತರ ಲಕ್ಷಣ. ಇದೆಲ್ಲದೂ ಆಟಿಟ್ಯೂಡ್ಗೆ ಸಂಬಂಧಪಟ್ಟ ವಿಷಯಗಳೇ. ಸೊ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ನಿಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನೀವು ಆ ಒಂದು ವೀಕ್ನೆಸ್ನ ಹೇಗೆ ನಿಮ್ಮ ಆಟಿಟ್ಯೂಡ್ನಿಂದ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವು ಅದನ್ನ ಕರಗತ ಮಾಡ್ಕೋಬೇಕು. ಆಗ ಮಾತ್ರ ಜೀವನದಲ್ಲಿ ಏನೇ ಕಷ್ಟ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಮುನ್ನಡೆಯೋದಕ್ಕೆ ಸಾಧ್ಯ. ಯಾಕಂದ್ರೆ ಜೀವನ ನಾವ್ ಅನ್ಕೊಂಡ ಹಾಗೆ ಇರೋದಿಲ್ಲ. ಇವತ್ತು ಖುಷಿಯಲ್ಲಿದ್ರೆ ನಾಳೆ ದುಃಖದಲ್ಲಿರಬಹುದು. ಇವತ್ತು ನಿಮ್ಮ ಕೆಲಸ ಸರಾಗವಾಗಿ ನಡ್ಕೊಂಡು ಹೋದ್ರೆ ನಾಳೆ ಇನ್ನೇನೋ ಅಡಚಣೆಗಳು ನಿಮ್ಗೆ ಬರಬಹುದು. ಹಾಗಾಗಿ ಏನೇ ಆಗ್ಲಿ, ಗೋ ವಿತ್ ದ ಫ್ಲೋ. ಜೀವನ ಹೇಗೆ ಬಂದರೂ ಕೂಡ ನಾನು ಅದನ್ನ ಪಾಸಿಟಿವ್ ಆಗಿ ಸ್ವೀಕರಿಸ್ತೀನಿ, ನನ್ನ ಮೇಲೆ ನಾನು ನಂಬಿಕೆ ಇಡ್ತೀನಿ, ನಾನು ಯಾವುದೇ ಸಮಸ್ಯೆ ಬರಲಿ, ಏನೇ ಬರಲಿ ಮುನ್ನುಗ್ತೀನಿ, ಛಲದಿಂದ, ಹಠದಿಂದ, ಶ್ರಮದಿಂದ ನನ್ನ ಕೆಲಸವನ್ನು ನಾನು ಸಾಧಿಸ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ, ಆಟಿಟ್ಯೂಡ್, ಆಪ್ಟಿಮಿಸ್ಟಿಕ್ ನೇಚರ್ ನಿಮ್ಮ ಜೊತೆಯಾಗಿದ್ರೆ ನೀವು ಖಂಡಿತವಾಗಿಯೂ ಖುಷಿಯಾಗಿರಬಹುದು ಅಂತ ಹೇಳ್ತಾ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮನಸ್ಸಿನ ಮಾತಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆಶೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ
1: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಕೈಗಾರಿಕೆಗಳು ಬೇಡಿಕೆಗೆ ಅನುಗುಣವಾಗಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಕರೆ ನೀಡಿದ್ದಾರೆ. ಅವರು ತುಮಕೂರಿನಲ್ಲಿ ಇಂದು ರಾಜ್ಯಮಟ್ಟದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ಉತ್ಪಾದನೆ ಹಾಗೂ ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಉದ್ದಿಮೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು ಎಂದು ಅವರು ಹೇಳಿದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಸಚಿವ ಸೋಮಣ್ಣ ಅಭಿಪ್ರಾಯಪಟ್ಟರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ಅಪಾರ ಅವಕಾಶಗಳಿವೆ. ಶಿರಾ ಹಾಗೂ ದಾಬಸಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಉದ್ದಿಮೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಹೇಳಿದರು. ಕೈಗಾರಿಕೆಗಳು ಕಾರ್ಮಿಕರ ಹಿತ ರಕ್ಷಿಸಬೇಕು ಎಂದು ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕರೆ ನೀಡಿದರು. ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಸ್ಥಾನಗಳಿಗಾಗಿ ಇಂದು 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಸಭೆ ಚುನಾವಣೆಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಮಪತ್ರ ಸಲ್ಲಿಸಿದ್ದರು. ಕಾಂಗ್ರೆಸ್ ರಾಷ್ಟೀಯ ವಕ್ತಾರರಾದ ಪವನ್ ಖೇರಾ ಅವರನ್ನು ರಾಜ್ಯದಿಂದ ಕಣಕ್ಕಿಳಿಸಲಾಗಿದೆ. ಜೊತೆಗೆ ಎಐಸಿಸಿ ಕಾರ್ಯದರ್ಶಿ ಯುವ ಮುಖಂಡ ಮನ್ಸೂರ್ ಅಲಿ ಖಾನ್ ಅವರಿಗೂ ಅವಕಾಶ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಇಂದು ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟವರ ಸಲಹೆ ಪಡೆದು ಅಭಿವೃದ್ದಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು. ಇಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಪ್ರಕಟವಾಗಿದ್ದು, ಈ ಬಾರಿ ಒಟ್ಟು 292,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟಿಸಿದರು.
2: ಸಿಇಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಾಗ ನಾವು ಸಿಟಿಯಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಸ್ಕೋರ್ ಮಾಡಿರೋದು ಹಿಂದಿನ ಹಿಸ್ಟ್ರಿ ಡಾಟಾ ಹೇಳುತ್ತೆ. ಆದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಓದ್ತಕ್ಕಂತ ಮಕ್ಕಳು ಬರೀ ಬೆಂಗಳೂರಲ್ಲ, ಅವರು ಇಲ್ಲ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಯಾಕಂದ್ರೆ ಇಲ್ಲಿ ಓದಕ್ಕೆ ಮಕ್ಕಳು ಇಲ್ಲಿ ಬಂದ ನಮ್ಮ ಆ ಭಾಗದ ಮಕ್ಕಳು ಕೂಡ ಇದರಲ್ಲಿ ಇರ್ತಾರೆ.
1: ಇಂಜಿನಿಯರಿಂಗ್ ವಿಭಾಗದಲ್ಲಿ ತನಿಷಾ ಪ್ರಥಮ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಅಗ್ರಸ್ಥಾನ ಪಡೆದಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ತಮ್ಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಅನ್ನು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಸಿಇಟಿ ಪರೀಕ್ಷೆಯು ಇದೇ ಏಪ್ರಿಲ್ 22, 23, 24 ತಾರೀಕಿನಂದು ನಡೆದಿತ್ತು. ಸಿಇಟಿ ಪರೀಕ್ಷೆ ಇಂಜಿನಿಯರಿಂಗ್ ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 4 ದಕ್ಷಿಣ ಕನ್ನಡ ಜಿಲ್ಲೆಗೆ ಲಭಿಸಿವೆ. ಮಂಗಳೂರಿನ ಇರಾ ಜೈನ್ 4 ರ್ಯಾಂಕ್, ರಿಶೋನ್ ಫೆರ್ನಾಂಡಿಸ್ 5 ರ್ಯಾಂಕ್ ಪಡೆದಿದ್ದಾರೆ. ಚಿನ್ಮಯ್ ಜಿಕೆ 7 ರ್ಯಾಂಕ್ ಹಾಗೂ ಅಭಿ ಸಣ್ಣಯ್ಯ 8 ರ್ಯಾಂಕ್ ಗಳಿಸಿದ್ದಾರೆ. ಕೃಷಿ ವಿಜ್ಞಾನದಲ್ಲಿ ಮಂಗಳೂರಿನ ಸಮಯ್ ಎಎಸ್ 3 ರ್ಯಾಂಕ್, ರಿಷಿಕಾ ಕೆಎಸ್ 4 ರ್ಯಾಂಕ್ ಹಾಗೂ ಶ್ರೇಯಾ ಬಲ್ಲಾಳ್ ನಿಡಂಬೂರ್ಗೆ 9 ರ್ಯಾಂಕ್ ಲಭಿಸಿದೆ.

0: ರಿಷಬ್ ಶೆಟ್ಟಿ ಬಿಎಸ್ಸಿ ನರ್ಸಿಂಗ್ನಲ್ಲಿ 8ನೇ ರ್ಯಾಂಕ್, ದೀಕ್ಷಾ ಶೆಣೆ ಯೋಗ ಹಾಗೂ ನ್ಯಾಚುರೋಪತಿಯಲ್ಲಿ 6ನೇ ರ್ಯಾಂಕ್ ಗಳಿಸಿದರೆ ಬಿ ಫಾರ್ಮಾ ಮತ್ತು ಡಿ ಫಾರ್ಮಾದಲ್ಲಿ ರಿಶೋನ್ ಫೆರ್ನಾಂಡಿಸ್ಗೆ 10ನೇ ರ್ಯಾಂಕ್ ಲಭಿಸಿದೆ. ಕಾಂಗ್ರೆಸ್ ಒಳಜಗಳ ಹಾಗೂ ರಾಜ್ಯ ಸರ್ಕಾರದ ಮಂತ್ರಿಗಳ ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಕಳೆದ ಹಲವು ವಾರಗಳಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ರಾಜ್ಯ ವಿಧಾನಸಭೆಯಲ್ಲಿನ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಶಾಲಾ ಕೊಠಡಿ, ಶೌಚಾಲಯ ದುರಸ್ತಿ, ಶಿಕ್ಷಕರ ಕೊರತೆ ಮೊದಲಾದ ಸಮಸ್ಯೆಗಳಿವೆ. ಮಳೆಗಾಲ ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸಿದ್ದಾರೆ. ಬಿತ್ತನೆ ಬೀಜ ಲಭ್ಯತೆ, ರಸಗೊಬ್ಬರ ಪೂರೈಕೆ, ಬೆಳೆ ಸಾಲ ಮೊದಲಾದ ಆದ್ಯ ವಿಷಯಗಳಿಗೆ ಗಮನ ನೀಡಬೇಕಾಗಿದೆ. ಸರ್ಕಾರದಲ್ಲಿ ಈ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರಿಲ್ಲ ಎಂದು ಅಶೋಕ ಟೀಕಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಲ್ಲಿ ಸತತ 22 ವಾರಗಳವರೆಗೆ ಅತ್ಯಂತ ಕಠಿಣ ಹಾಗೂ ಪರಿಣಾತ್ಮಕ ತರಬೇತಿ ನೀಡಿದ ಒಟ್ಟು 3,146 ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ಅಗ್ನಿವೀರ ವಾಯುಪಡೆಗೆ ಸೇರ್ಪಡೆಯಾಗಲಿದ್ದಾರೆ. ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಏರ್ ವೈಸ್ ಮಾರ್ಷಲ್ ಅತುಲ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಮನಸ್ಥಿತಿಯಲ್ಲಿ ಇರಬೇಕು ಎಂದು ಸೂಚಿಸಿದರು. ಅಗ್ನಿವೀರ ವಾಯುಗಳಾದ ನಾಗರಾಜ್ ಗುಳಪ್ಪ ಚಿಂಚಣೆ, ಪ್ರಿಯಾಂಶು ಗುಪ್ತಾ ಹಾಗೂ ಶೈಲೇಂದ್ರ ಕುಶ್ವಾಹಾ ಅತ್ಯುತ್ತಮ ಆಲ್ರೌಂಡರ್ ಗೌರವಕ್ಕೆ ಪಾತ್ರರಾದರು. ವಿವಿಧ ಇಲಾಖೆಗಳಲ್ಲಿ ಇರುವ ಸೌಲಭ್ಯಗಳನ್ನು ನಿಯಮಾನುಸಾರ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸಮರ್ಪಕವಾಗಿ ಅಧಿಕಾರಿಗಳು ತಲುಪಿಸಬೇಕು ಎಂದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚನೆ ನೀಡಿದ್ದಾರೆ. ಅವರು ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಸೌಲಭ್ಯಗಳನ್ನು ಅಲ್ಪಸಂಖ್ಯಾತ ಸಮುದಾಯ ವರ್ಗಗಳಿಗೆ ಯಾವುದೇ ವಿಳಂಬ ಮಾಡದೆ ನೀಡಬೇಕು ಎಂದು ಸೂಚಿಸಿದ ಅವರು, ಫಲಾನುಭವಿಗಳಿಗೆ ಯೋಜನೆಗಳನ್ನು ಹೇಗೆ ತಲುಪಿಸಲಾಗುತ್ತಿದೆ ಎಂಬ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಪರಿಶೀಲಿಸುತ್ತಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ಇಂದು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಎರಡೂ ಪ್ರದೇಶಗಳನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಈ ಬಗ್ಗೆ ಅಲ್ಲಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸುವಂತೆ ನಿರ್ದೇಶನ ನೀಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಎಲ್ಲ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಹಾಗೂ ಕಾನೂನು ಉಲ್ಲಂಘಿಸುವವರ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕ್ರಿಯಾ ಯೋಜನೆಯ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೋಟೆಲ್ಗಳು, ಗ್ಯಾರೇಜ್ಗಳು, ಇಟ್ಟಿಗೆ ಬಟ್ಟಿಗಳು, ವಾಣಿಜ್ಯ ಸಂಕೀರ್ಣಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಬೇಕು. ದಾಳಿಯ ಸಂದರ್ಭದಲ್ಲಿ ರಕ್ಷಿಸಲ್ಪಟ್ಟ ಬಾಲಕಾರ್ಮಿಕರಿಗೆ ಸೂಕ್ತ ಉಚಿತ ಶಿಕ್ಷಣ, ವಸತಿ ಹಾಗೂ ಸರ್ಕಾರಿ ಸೌಲಭ್ಯಗಳ ಮೂಲಕ ಗೌರವಾನ್ವಿತ ಪುನರ್ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಸಾರ್ವಜನಿಕರಲ್ಲಿ ಮತ್ತು ಮಾಲೀಕರಲ್ಲಿ ಬಾಲಕಾರ್ಮಿಕ ಕಾಯ್ದೆ ಬಗ್ಗೆ ಅರಿವು ಮೂಡಿಸಲು ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬ್ಯಾನರ್ ಹಾಗೂ ಕರಪತ್ರಗಳನ್ನು ಹಂಚುವುದು, ಡಂಗೂರ ಸಾರುವುದರ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಪ್ರದೇಶಗಳಿಗೆ ಆಯುಕ್ತ ಡಿಎಸ್ ರಮೇಶ್ ಇಂದು ಭೇಟಿ ನೀಡಿ ಸರ್ಕಾರಿ ಮತ್ತು ನಗರ ಪಾಲಿಕೆ ಸ್ವತ್ತುಗಳ ಸಂರಕ್ಷಣೆ, ಅತಿಕ್ರಮಣ ತೆರವು ಕುರಿತಂತೆ ಸ್ಥಳ ಪರಿಶೀಲನೆ ನಡೆಸಿದರು. ಮೂಲಸೌಕರ್ಯ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗವರ್ಧನೆ ಹಾಗೂ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆಯ ಕುರಿತು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ಜಕ್ಕೂರು ಕೆರೆಯಲ್ಲಿ ವುಡನ್ ವಾಕ್ವೇ ನಿರ್ಮಾಣ ಮಾಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಕ್ಕೂರು ಕೆರೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಕೆರೆಯ ರೈಲ್ವೆ ಹಳಿ ಸಮೀಪದ ಭಾಗದಲ್ಲಿ ಪಾದಚಾರಿ ಸೇತುವೆ ನಿರ್ಮಿಸುವ ಸಂಬಂಧ ಜಲಮಂಡಳಿ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಫ್ತು ಗುಣಮಟ್ಟದ ಉತ್ಪನ್ನ ತಯಾರಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಲು ಉದ್ದಿಮೆಗಳಿಗೆ ಸಚಿವ ವಿ ಸೋಮಣ್ಣ

ಕರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಚುನಾವಣೆಗೆ 3 ಹಾಗೂ ವಿಧಾನ ಪರಿಷತ್ಗೆ 5 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಸಿಇಟಿ ಫಲಿತಾಂಶ ಪ್ರಕಟ. 2,92,000 ವಿದ್ಯಾರ್ಥಿಗಳು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಹ. ಖಾತೆ ಹಂಚಿಕೆಯ ರಾಜಕಾರಣದಿಂದಾಗಿ ಸರ್ಕಾರದ ಆಡಳಿತ ಯಂತ್ರ ಸ್ಥಗಿತ. ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಜಾಲಹಳ್ಳಿ ವಾಯುಪಡೆ ತರಬೇತಿ ಶಾಲೆಯಿಂದ 3,146 ಅಗ್ನಿವೀರರ ನಿರ್ಗಮನ ಪಥಸಂಚಲನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರಾ ಎಫ್ಎಂ ರೇನ್ಬೋ ಕನ್ನಡ ಕಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 6:51:23. ನಾವಿದ್ದೀವಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ? ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗ್ತಾ ಇದ್ದೀವಿ. ನಾನು ನಿಮ್ಮ ಆರ್ಜಿ ಗೆಳತಿ ಹರ್ಷಿತಾ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಕೇಳ್ತಾ ಇರುವಂತಹ ಎಲ್ಲ ಕೇಳುಗರಿಗೂ ತುಂಬಾ ಹೃದಯದ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಇನ್ನೇನು ಸಂಜೆ ಕಂಪ್ಲೀಟಾಗಿ ಸಂಜೆ ಆಗೋಯಿತು, ಸೂರ್ಯನ ಮನೆಗೆ ಕಳಿಸ್ಬಿಟ್ವಿ ಆರಾಮಾಗಿ. ಮಧ್ಯಾಹ್ನದ ಈ ಉರಿ ಬಿಸಿಲು ಇಳಿದು ಸುಂದರವಾದ ಸಂಜೆಯ ತಂಪು ಗಾಳಿ ಮನಸ್ಸಿಗೆ ಮುದ ನೀಡೋ ಹೊತ್ತಲ್ಲಿ ನಮ್ಮ ಆಕಾಶವಾಣಿ ಕೇಳ್ತಾ ಇದ್ರೆ ಎಷ್ಟು ಚಂದ ಅಲ್ವಾ? ಎಸ್, ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಹೋಗೋಣ. ಈ ಒಂದು ಸುಂದರವಾದ ಸಂಜೆಯಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ಕೂಡ ಹೊತ್ತು ತಂದಿದ್ದೀನಿ. ಅದರ ಜೊತೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೋಬಹುದು. ನೀವು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದರೆ 9480901013 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳುಹಿಸಬಹುದು. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಂಜೆ ಮಲ್ಲಿಗೆ. ಸೊ ಸಂಜೆ ಹೊತ್ತಲ್ವಾ, ಸಂಜೆಯ ಮಲ್ಲಿಗೆ ಅಂತ ಹೇಳಿ ಕರಿತೀವಿ. ಒಂದು ವಿಶೇಷವಾದಂತಹ ಹೂವು ಅದು. ಸಂಜೆ ಹೊತ್ತಲ್ಲಿ ಅರಳುವ ಈ ಮಲ್ಲಿಗೆಯ ಘಮ, ಅದರ ಪರಿಮಳ, ಅದರ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ಪದಗಳಿದೆ ಕಣ್ರಿ. ವರ್ಣಿಸೋದಕ್ಕೆ ನನಗಂತೂ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನಲ್ಲಿ ಅದಕ್ಕೆ ವರ್ಣಿಸೋಕ್ಕಾಗದೇ ಇರೋಷ್ಟು ಆ ಪದಗಳ ಸಂಖ್ಯೆ ಕಡಿಮೆ ಅಂತಲೇ ಹೇಳಬಹುದು. ನಿಮಗೆ ಯಾರಿಗಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆ ನೀವು ಆ ವಿಷಯಗಳನ್ನು ಶೇರ್ ಮಾಡಿಕೊಡ್ತಾ ಹೋಗಬಹುದು. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಂಜೆ ಮಲ್ಲಿಗೆ ಬಗ್ಗೆ ಮಾತನಾಡ್ತಾ ಸಾಗೋಣ. ನಿಮಗಾಗಿ ಎರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಗೀತೆಗಳು ಕಾಯ್ತಾ ಇದೆ, ಕೇಳಿ ಆನಂದಿಸಿ.

ಮಾನಸ ಸರೋವರ ಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದವರು ಐಶ್ವರ್ಯ ರಂಗರಾಜನ್, ಹಾಗೆಯೇ ಹರಿಕಾವ್ಯ ಅವರು. ಕೆ ಕಲ್ಯಾಣವರ ಸಾಹಿತ್ಯ ಇತ್ತು, ಹರಿಕಾವ್ಯ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿತ್ತು. ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಂಜೆಯ ಮಲ್ಲಿಗೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಂಜೆ ಮಲ್ಲಿಗೆ ಅನ್ನೋದು ತಂಪಾದಂತಹ ಗಾಳಿಯನ್ನು ಬೀಸೋ ಹೊತ್ತಲ್ಲಿ ಮನಸ್ಸಿಗೆ ಮುದ ನೀಡುವಂತಹ ಸಮಯ ಅದು. ಆ ಹೊತ್ತಲ್ಲಿ ಅರಳಿದ ವಿವಿಧ ಬಣ್ಣಗಳಿಂದ ಗಿಡದ ತುಂಬೆಲ್ಲ ಬಿರಿಯುವ ಸುವಾಸನೆ ನೀಡಿದಂತಹ ಮಲ್ಲಿಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೌದು, ಕರಾವಳಿಯ ಭಾಗದ ಜನರು ಈ ಹೂವನ್ನು ಆಸ್ಥಾನದ ಹೂವು ಅಂತ ಕರೀತಾರೆ, ಹಾಗೆಯೇ ಬಯ್ಯ ಮಲ್ಲಿಗೆ ಅಂತಲೂ ಕರೀತಾರೆ. ಆದರೆ ನಮ್ಮೂರ ಕಡೆ, ಅಂದರೆ ನಮ್ಮ ಕಲ್ಪತರು ನಾಡು ತುಮಕೂರು ಸೈಡೆಲ್ಲ ಸುಮಾರು ಜನ ಈ ಹೂವಿಗೆ ಏನಪ್ಪ ಅಂತ ಹೇಳಿದ್ರೆ ಸಂಜೆ ಮಲ್ಲಿಗೆ ಅಥವಾ ಮುದ್ದು ಮಲ್ಲಿಗೆ ಅಂತ ಕೂಡ ಕರೆಯೋದುಂಟು. ಸಂಜೆ ಹೊತ್ತಲ್ಲಿ ಮಾತ್ರ ಅರಳುವಂಥ ಈ ಹೂವು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಒಂದು ತಿಳಿಯಾದಂತಹ ಆರೆಂಜ್ ಕಲರ್, ಅದು ಎಷ್ಟು ಅಂದರೆ ಆ ಚಿನ್ನದ ಹೊಳಪು ಬೀಳುತ್ತಲ್ಲ, ಆ ಸಂಜೆಯ ಸೂರ್ಯನ ಕಿರಣಗಳು ಯಾವ ರೀತಿ ಇರುತ್ತೋ ಆ ಬಣ್ಣದಲ್ಲಿ ಈ ಹೂವುಗಳು ಕಾಣಸಿಗುತ್ತವೆ. ಅದನ್ನು ಹೊರತುಪಡಿಸಿ ಗುಲಾಬಿ ಬಣ್ಣ ಹಾಗೆಯೇ ಬಿಳಿ ಬಣ್ಣದಲ್ಲಿ ಈ ಹೂವುಗಳನ್ನು ಕಾಣಸಿಗಬಹುದು. ಅಂದರೆ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ಕೆಲವೊಂದು ಬಣ್ಣದ ಹೂವುಗಳು ಸಿಗುತ್ತೆ. ಆದರೆ ಏನೇ ಆಗಲಿ, ಇದಕ್ಕೆ ಮುಖ್ಯವಾಗಿ ಕರೆಯೋದು ಸಂಜೆ ಮಲ್ಲಿಗೆ ಅಂತಲೇ ಹೆಸರು. ಈ ಸಂಜೆಯ

ಮಲ್ಲಿಗೆ ಅರಳುವೆ ನಿಮ್ಮೆಲ್ಲಗೆ, ನಾ ಸೋತಿನು ನಿನ್ನೆಯ ಸುವಾಸನೆಗೆ, ಅಂದವಾದ ಪ್ರಕೃತಿಗೆ ನೀನೇ ಮೆಚ್ಚುಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಕೆ ನಾಗರಾಜ್ ನಂಗಳಿಯವರು. ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಸಂಜೆಯ ಮಲ್ಲಿಗೆಯ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸಂಜೆ ದೇವರ ಪೂಜೆಗೆ ಇದೊಂದು ಅತ್ಯಂತವಾದ ಶ್ರೇಷ್ಠವಾದಂತಹ ಹೂವು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಆದರೆ ಕೆಲವೊಂದು ಕಡೆ ಇದನ್ನು ದೇವರ ಪೂಜೆಗೆ ಬಳಸೋದಿಲ್ಲ, ಕೆಲವೊಬ್ಬರು ಮುಡಿಯೋದಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಇದರ ಜೀವಿತಾವಧಿ ಬಹಳ ಕಡಿಮೆ, ಕೆಲವೇ ಗಂಟೆಗಳಷ್ಟೇ ಇದು ಅರಳಿ ನಿಂತು ಬೇಗ ಮುದುಡಿ ಹೋಗುತ್ತೆ. ಸೊ ಈ ಹೂವಿನ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಸಾಗೋಣ. ಈ ಎರಡು ಗೀತೆಯ ನಂತರ ಯಾವ ಹಾಡು ಕೇಳಿ ಆನಂದಿಸಿ.

ಧ್ವಜ ಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದು ವಿಜಯಪ್ರಕಾಶ್ ಅವರು, ಹಾಗೇನೆ ಚಂದನ್ ಶಂಕರ್ ಅವರ ಸಾಹಿತ್ಯ ಸಂಯೋಜನೆ, ಸಂತೋಷ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ ಇತ್ತು. ಸಂಸತ್ತಿನೊರಬಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಮಧುರವಾದಂತಹ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು ಅಂತ ಹೇಳಿದ್ರೆ ಗಾಳಿಪಟಾಟು ಚಿತ್ರದ ಈ ಗೀತೆಗೆ ಧ್ವನಿಯಾಗ್ತಿದ್ದಾರೆ ಸೋನು ನಿಗಮ್, ಹಾಗೆಯೇ ಜಯಂತ್ ಕಾಯಕಿಣಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಮಾತಾಡು ಮಾತಾಡು ಮಧಿಕೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆಯೇ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ನಗದಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಬಣ್ಣ ಬಣ್ಣದ ಸಂಜೆ ಮಲ್ಲಿಗೆ ಹೂವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿದ್ದಾರೆ ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು. ನಮಸ್ಕಾರ, ನಮ್ಮ ಚಿಕ್ಕಬಳ್ಳಾಪುರದ ಕಡೆ ನಾವು ಕೂಡ ಸಂಜೆ ಮಲ್ಲಿಗೆ ಹೂವು ಅಂತಲೇ ಕರಿತೀವಿ. ಈ ಹೂಗಳನ್ನು ಬಿಡಿಸಿ ಹಾರ ಕಟ್ಟೋದು, ಈ ಸಂಜೆ ಮಲ್ಲಿಗೆ ಬಣ್ಣ ಬಣ್ಣದ ಹೂಗಳನ್ನು ನೋಡಲು ತುಂಬ ಚೆನ್ನಾಗಿರುತ್ತೆ. ನಿಮಗೂ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ

ಏನಪ್ಪ ಅಂತ ಹೇಳಿದ್ರೆ, ಹೆಸರೇ ಹೇಳೋ ತರ ಸಂಜೆ ಹೊತ್ತಲ್ಲಿ ಅರಳುವುದರಿಂದ ಸುಮಾರು 4 ಗಂಟೆ ಸುಮಾರಿಗೆ ಈ ಹೂವು ಅರಳ್ತಾ ಬರುತ್ತೆ. ಅಂದ್ರೆ ಅವಾಗಿನ ಅರಳೋದಕ್ಕೆ, ಬ್ಲೂಮಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಆಂಗ್ಲ ಭಾಷೆಯಲ್ಲಿ 4 o'clock ಪ್ಲಾಂಟ್ ಅಂತ ಕೂಡ ಕರೀತಾರೆ. ಆದರೆ ಹೊತ್ತನ್ನ ಆಧರಿಸಿದ ಇವು ಉಷ್ಣತೆ ಇಳಿಮುಖವಾದಾಗ ಹೂವನ್ನ ಅರಳಿಸುತ್ತವೆ ಎಂಬುದಕ್ಕೆ, ಮಳೆಗಾಲದಲ್ಲಿ ಇದು ಬೇಗ ಅರಳುತ್ತಂತೆ. ಹೌದು, ಅಂದರೆ ತುಂಬ ಬಿಸಿಲು ಇದ್ದಾಗ ಈ ಹೂವು ಅರಳೋದಿಲ್ಲ. ಯಾವಾಗ ತಂಪಾಗುತ್ತೋ ಅಂದರೆ ಸಂಜೆಯ ಹೊತ್ತಲ್ಲಿ ಈ ಹೂವುಗಳು ಅರಳುತ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಒಂದ್ಸಲ ಯೋಚನೆ ಮಾಡಿ ನೋಡಿದ್ರೆ ಸಂಜೆ ಮಲ್ಲಿಗೆ ಅಂತ ಹೇಳಿ ಇದಕ್ಕೋಸ್ಕರನೇ ಕರೀತಾರೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಕೆಲವೊಂದು ಆ್ಯಂಗಲಲ್ಲಿ ನೋಡಿದಾಗ ಇದಕ್ಕೆ ಕೆಲವೊಂದ್ಸಲ ಸೈಂಟಿಫಿಕ್ ರೀಸನ್ಗಳು ಕೂಡ ಇದೆ. ಸೊ ಅದೇನು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನೀವು ವಾಟ್ಸಪ್ ಮಾಡಬೇಕಾಗಿರೋ ಸಂಖ್ಯೆ 9489001013 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೆರಡು ಗೀತೆಯ ನಂತರ

ಕೆಂಡ ಸಂಪಿಗೆ ಚಿತ್ರದ ಈ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಎಷ್ಟೊಂದು ಸುಮಧುರವಾದ ಗೀತೆ ಅಲ್ವಾ? ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಸಮಯ ಬೇರೆ ಓಡ್ತಾ ಇದೆ, ಇನ್ನೇನು ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ನಮಸ್ತೆ, ಶುಭಾಶಯಗಳು. ಸುಮಧುರವಾದಂತಹ ಮಾಹಿತಿ, ಹಾಡುಗಳು ಅದ್ಭುತ ಅಂತ ಹೇಳಿ ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸಿರುವಂಥವರು ಇಂದಿನ ವಿಷಯ ಹಾಡುಗಳು ಮತ್ತು ಮಾಹಿತಿ ನಮ್ಮ ಮನವನ್ನು ಗೆದ್ದಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರನ್ನು ಹಾಕಿಲ್ಲ, ನಂಬರ್ ಎಂಡಿಂಗ್ ವಿತ್ 5110 9. ಸೊ ಯಾರು ಸಂದೇಶವನ್ನು ಕಳಿಸಿದ್ದೀರಾ, ನಿಮಗೆ ಧನ್ಯವಾದಗಳು. ಹಾಗೆಯೇ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳಿ

ವಿಶ್ವನಾಥ್ ಕೆಳಸಿರೂರು, ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕೇಳಿಸಿದ್ದಾರೆ. ನಿಮ್ಮ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಸಂಜೆ ಮಲ್ಲಿಗೆ ಅರಳಿ ನಿಂತಿರುತ್ತೆ. ದಯವಿಟ್ಟು ಯಾರಿಗಾದರೂ ಸಿಕ್ಕಿದ್ರೆ ಅದನ್ನ ಮುಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಇಲ್ಲ ಅಂತ ಹೇಳಿದ್ರೆ ನೋಡಿ ಆನಂದಿಸಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಈ ತರಹದ ಸಣ್ಣ ಸಣ್ಣ ವಿಷಯಗಳು ಕೂಡ ನಮಗೆ ಕಾಂಪ್ಲಿಕೇಟ್ ಆಗಿಬಿಟ್ಟಿದೆ. ಎಷ್ಟೋ ಜನ ಪಾಪ ಈ ಹೊತ್ತಲ್ಲಿ ಮನೆಗೆ ಹೋಗೋಕ್ಕಿನ್ನೂ ಪ್ರಯತ್ನ ಪಡ್ತಿರ್ತಾರೆ. ಇನ್ನ ಕೆಲವೊಬ್ರು ಮನೆಯಿಂದ ಹೊರಡೋ ತವಕದಲ್ಲೂ ಇರ್ತಾರೆ. ಯಾಕಂತ ಹೇಳಿದ್ರೆ ನೈಟ್ ಶಿಫ್ಟ್ ಡ್ಯೂಟಿಗಳಿಗೆ ಹೋಗುವಂಥವ್ರು ಇರ್ತಾರೆ. ಇರಲಿ, ಪರವಾಗಿಲ್ಲ, ಎಲ್ಲರೂ ಕೂಡ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದಿದ್ದೀವಿ. ಇವತ್ತಿನ ಗೀತೆ ಹಾಗೆ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗೆಯೇ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಅವರೆಲ್ಲರಿಗೂ ಕೂಡ ನಮ್ಮ ಆಕಾಶವಾಣಿ FM ರೈನ್ಬೋ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಇಷ್ಟ ಹೊತ್ತು ನಿಮ್ಮ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಬಯಸುವೆನು ಸದಾ ನಿಮ್ಮಯ ಹಿತ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನೀನು 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ. ಸೊ ಅಲ್ಲಿವರೆಗೂ ಒಂದು ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್ ಮಳವಳ್ಳಿ. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ಹೆಚ್ಚಿಸಲು ಪ್ರಧಾನಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91.3% ಹೆಚ್ಚಳ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾಕಪ್ ಹಾಕಿ 2026 18 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ದ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿಯ ಸದಸ್ಯರೊಂದಿಗೆ ಇಂದು ಸಭೆ ನಡೆಸಿದರು. ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಮತ್ತು ಕ್ರಮಗಳ ಕುರಿತು ಚರ್ಚಿಸಿದರು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಸೇರಿದಂತೆ ಪ್ರಪಂಚದ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಸದಸ್ಯರು ತಮ್ಮ ಮೌಲ್ಯಮಾಪನವನ್ನು ನೀಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿದರು ಎಂದು ತಿಳಿಸಿದ್ದಾರೆ. ಜೊತೆಗೆ ಸುಧಾರಣಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗ ನೀಡುವುದು ಹಾಗೂ ಜೀವನ ಸುಲಭತೆ ಮತ್ತು ವ್ಯಾಪಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ಕುರಿತು ಅಭಿಪ್ರಾಯ ಹಂಚಿಕೊಳ್ಳಲಾಯಿತು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಎನ್ಎಫ್ಎಚ್ಆರ್ಸಿ 6 ವರದಿ ಕುರಿತಂತೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿರುವ ಟೀಕೆಗಳಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಸಾರ್ವಜನಿಕ ಆರೋಗ್ಯದಂತಹ ಮಹತ್ವದ ವಿಷಯವನ್ನು ರಾಜಕೀಯ ವಾಗ್ವಾದಕ್ಕೆ ಸೀಮಿತಗೊಳಿಸಬಾರದು. ಆಯ್ದ ಅಂಶಗಳ ಓದು ರಾಜಕೀಯಕ್ಕೆ ನೆರವಾಗಬಹುದು, ಆದರೆ ನಿಜಾಂಶಗಳು ರಾಷ್ಟದ ಹಿತವನ್ನು ಸಾಧಿಸುತ್ತವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಆರೋಗ್ಯ ಸೇವಾ ವ್ಯವಸ್ಥೆಯಲ್ಲಿ ಉಂಟಾಗಿರುವ ಮಹತ್ವದ ಪರಿವರ್ತನೆಯನ್ನು ಎನ್ಎಫ್ಎಚ್ಎಸ್ 6 ದತ್ತಾಂಶ ಪ್ರತಿಬಿಂಬಿಸುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದ್ದಾರೆ. ಎನ್ಎಫ್ಎಚ್ಎಸ್ 3 ಮತ್ತು 6 ವರದಿಗಳನ್ನು ಹೋಲಿಕೆ ಮಾಡಿದ ಸಚಿವರು ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲೇ ನೋಂದಣಿಯಾಗುವ ಗರ್ಭಿಣಿಯರ ಪ್ರಮಾಣವು ಶೇಕಡಾ 43.9% ಶೇಕಡಾ 76% ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಸಂಸ್ಥೆಗಳಲ್ಲಿನ ಹೆರಿಗೆಗಳ ಪ್ರಮಾಣವು ಶೇಕಡಾ 38% ಶೇಕಡಾ 90% ಏರಿಕೆಯಾದರೆ ಪರಿಣಿತ ಆರೋಗ್ಯ ಸಿಬ್ಬಂದಿಯ ಸಮ್ಮುಖದಲ್ಲಿ ನಡೆಯುವ ಹೆರಿಗೆಗಳ ಪ್ರಮಾಣವು ಶೇಕಡಾ 46% ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದು ಕೇವಲ ಅಂಕಿಅಂಶಗಳಲ್ಲ, ಲಕ್ಷಾಂತರ ತಾಯಂದಿರು ಸಮಯೋಚಿತ ಆರೈಕೆ, ಸುರಕ್ಷಿತ ಹೆರಿಗೆ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ಪಡೆಯುವುದರ ಪ್ರತೀಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಪೂರ್ಣ ಲಸಿಕಾ ವ್ಯಾಪ್ತಿಯು ಶೇಕಡಾ 87% ಏರಿಕೆಯಾಗಿದೆ ಹಾಗೂ ಆರೋಗ್ಯ ವಿಮಾ ವ್ಯಾಪ್ತಿಯು ಶೇಕಡಾ 5% ಶೇಕಡಾ 60.2% ಹೆಚ್ಚಳವಾಗಿದೆ ಎಂದು ಸಚಿವ ನಡ್ಡಾ ತಿಳಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳಾದ ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಮತ್ತು ರಜನೀಶ್ ಅಗರ್ವಾಲ್ ಇಂದು ರಾಜ್ಯಸಭಾ ಚುನಾವಣೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರಾದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಬಿಜೆಪಿ ರಾಜ್ಯಾಧ್ಯಕ್ಷ ಹೇಮಂತ್ ಖಂಡೇಲ್ವಾಲ್ ಹಾಗೂ ಸಚಿವ ಕೈಲಾಶ್ ವಿಜಯವರ್ಗೀಯ ಹಾಜರಿದ್ದರು. ಕಾಂಗ್ರೆಸ್ ತನ್ನ ಅಭ್ಯರ್ಥಿಯಾಗಿ ಮಾಜಿ ಸಂಸದೆ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿದೆ. ಮಧ್ಯಪ್ರದೇಶದಿಂದ 3 ರಾಜ್ಯಸಭಾ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಸಲು ಇದೇ ಸೋಮವಾರ ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಪನ ಶಾಸ್ತ್ರ ಚೌಕಟ್ಟಿನಡಿಯಲ್ಲಿ ಖಾದ್ಯ ತೈಲಗಳಿಗೆ ಪ್ರಮಾಣಿತ ಪ್ಯಾಕ್ಗಳ ಗಾತ್ರಗಳನ್ನು ಪರಿಚಯಿಸಿದೆ. ಇದು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಏಕರೂಪತೆಯನ್ನು ತರುತ್ತದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ತಿದ್ದುಪಡಿ ಮಾಡಿ ಖಾದ್ಯ ತೈಲಗಳು ಕೊಬ್ಬಿನ ನಿವ್ವಳ ಪ್ರಮಾಣ ಮತ್ತು ಪ್ರಮಾಣಿತ ಪ್ಯಾಕ್ ಗಾತ್ರವನ್ನು ನಿರ್ಣಯವನ್ನು ಇದರಡಿಯಲ್ಲಿ ನಿಯಂತ್ರಿಸುತ್ತದೆ. ಪರಿಷ್ಕೃತ ನಿಯಮಗಳ ಅಡಿಯಲ್ಲಿ ತಾಳೆಎಣ್ಣೆ, ಸೋಯಾಬೀನ್, ಸೂರ್ಯಕಾಂತಿ, ಸಾಸಿವೆ ಎಣ್ಣೆ ಸೇರಿದಂತೆ ಪ್ರಮುಖ ಖಾದ್ಯ ತೈಲಗಳಿಗೆ ಪ್ಯಾಕ್ ಗಾತ್ರಗಳನ್ನು ನಿಗದಿಪಡಿಸಲಾಗಿದೆ. 200 ಗ್ರಾಂ, 500 ಗ್ರಾಂ, 1-5 ಕೆಜಿ, 15 ಕೆಜಿ ಹಾಗೂ 20 ಕೆಜಿ ಗಾತ್ರದ ಪ್ಯಾಕ್ಗಳನ್ನು ಅನುಮೋದಿಸಲಾಗಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಅಂಕಗಳ ಪರಿಶೀಲನೆ ಮತ್ತು ಮರುಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ನಾಳೆಯವರೆಗೆ ವಿಸ್ತರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿದ್ಯಾರ್ಥಿಗಳು ಈಗ ಭಾನುವಾರ ಮಧ್ಯರಾತ್ರಿವರೆಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಸಮಯವನ್ನು ನೀಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸಿಬಿಎಸ್ಇ ಮಂಡಳಿ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸೌರ ವಿದ್ಯುತ್ ಸಾಮರ್ಥ್ಯವು 2.8 ಗಿಗಾವ್ಯಾಟ್ನಿಂದ 155 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೇಶದ 40 ಲಕ್ಷಕ್ಕೂ ಹೆಚ್ಚು ಮನೆಗಳು ಸೌರಶಕ್ತಿಯಿಂದ ಬೆಳಗುತ್ತಿವೆ. ಕೃಷಿ ಕ್ಷೇತ್ರದಲ್ಲಿ ಸೌರಶಕ್ತಿ ಸಾಮರ್ಥ್ಯ ದ್ವಿಗುಣಗೊಂಡಿರುವುದು ಪರಿಸರ ಸಂರಕ್ಷಣೆಯೊಂದಿಗೆ ಅಭಿವೃದ್ಧಿಯೂ ಸಾಧ್ಯ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ ರೈತರು ಪ್ರಸ್ತುತ ಕೇವಲ ಆಹಾರ ಉತ್ಪಾದಕರಾಗಿಯೇ ಉಳಿದಿಲ್ಲ, ಇಂಧನ ಉತ್ಪಾದಕರಾಗಿಯೂ ರೂಪುಗೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಮನೆಯ ಮೇಲ್ಛಾವಣಿಯನ್ನು ಸೌರಶಕ್ತಿ ಆಧರಿಸಲಾಗುವುದು,
ಪ್ರತಿಯೊಂದು ಮನೆಯನ್ನು ಇಂಧನ

0: ಕೇಂದ್ರವನ್ನಾಗಿಸುವುದು ಹಾಗೂ ಪ್ರತಿಯೊಂದು ಕೃಷಿ ಭೂಮಿಯನ್ನು ಇಂಧನ ಉತ್ಪಾದನಾ ಕೇಂದ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಗುರಿಯತ್ತ ವೇಗವಾಗಿ ಸಾಗುತ್ತಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಒತ್ತಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನವಾದ ಇಂದು ದಿನದಾಟದ ಅಂತ್ಯಕ್ಕೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು ಎರಡನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. ಜಪಾನ್ನ ಕಕಮಿಗಾಹಾರದಲ್ಲಿ ನಡೆದ ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು 4-1 ಅಂತರದಿಂದ ಸೋಲಿಸಿ ದಾಖಲೆಯ 3ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಆಶೀಶ್ ತಾನಿಪೂರ್ತಿ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ನಾಯಕ ಕೇತನ್ ಕುಶ್ವಾಹ 1 ಗೋಲು ಗಳಿಸಿ ಭಾರತದ ಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಪಾನ್ ಪರವಾಗಿ ನುಮಾದಾ ಗಾಕು ಏಕೈಕ ಗೋಲು ಗಳಿಸಿ ಕೊಂಚ ಪ್ರತಿರೋಧ ಒಡ್ಡಲು ಪ್ರಯತ್ನಿಸಿದರು. ವಿಜೇತ ಭಾರತ ತಂಡದ ಪ್ರತಿಯೊಬ್ಬ ಆಟಗಾರನಿಗೆ 3 ಲಕ್ಷ ರೂಪಾಯಿ ಹಾಗೂ ತರಬೇತು ಸಿಬ್ಬಂದಿಗೆ 150,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಕಿ ಇಂಡಿಯಾ ಘೋಷಿಸಿದೆ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಭಾರತದ 16 ಸದಸ್ಯರನ್ನೊಳಗೊಂಡ T20 ಕ್ರಿಕೆಟ್ ತಂಡವನ್ನು ಪ್ರಕಟಿಸಿದೆ. ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ಭಾರತದ ಹೊಸ ನಾಯಕರನ್ನಾಗಿ ನೇಮಿಸಲಾಗಿದೆ. ತಿಲಕ್ ವರ್ಮಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಐಪಿಎಲ್ 2026 ಋತುವಿನಲ್ಲಿ ಅತ್ಯಧಿಕ ರನ್ ಗಳಿಸಿದ ಹಿನ್ನೆಲೆಯಲ್ಲಿ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ ಅವರಿಗೆ ಮೊದಲ ಬಾರಿಗೆ ತಂಡದಲ್ಲಿ ಸ್ಥಾನ ಲಭಿಸಿದೆ. ಜೊತೆಗೆ ಪ್ರಿನ್ಸ್ ಯಾದವ್ ಅವರಿಗೂ ಸ್ಥಾನ ನೀಡಲಾಗಿದೆ. 2026 ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಆರ್ ಪ್ರಜ್ಞಾನಂದ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಮೈಲುಗಲ್ಲು ಅವರ ಆಟದ ಶ್ರೇಷ್ಠತೆಯನ್ನು ತೋರುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹೇಳಿದ್ದಾರೆ. ಪ್ರಜ್ಞಾನಂದ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಪಂಜಾಬ್ನಲ್ಲಿ ಇಂದು ಫಿರೋಜ್ಪುರ್ ಫಜಿಲ್ಕಾ ರಸ್ತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕರೆದೊಯ್ಯುತ್ತಿದ್ದ ವಾಹನವು ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 9 ಮಂದಿ ಮೃತಪಟ್ಟಿದ್ದು 22 ಜನರು ಗಾಯಗೊಂಡಿದ್ದಾರೆ. ಈ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆಗೆ ಅವರು ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ವಾರಸುದಾರರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ರಾಜ್ಯ ಹಣಕಾಸು ಆಯೋಗಗಳಿಗಾಗಿ ಅಗತ್ಯ ದತ್ತಾಂಶಗಳ ಕುರಿತ ಸಮಿತಿಯ ವರದಿಯನ್ನು ಇದೇ 8ರಂದು ಬಿಡುಗಡೆ ಮಾಡಲಾಗುತ್ತದೆ. ಈ ಕುರಿತು ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಣೆ ನೀಡಿದ್ದು, ಈ ವರದಿಯ ಬಿಡುಗಡೆ ಭಾರತದ ಹಣಕಾಸು ವಿಕೇಂದ್ರೀಕರಣವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ನಿರಂತರ ಪ್ರಯತ್ನಗಳಿಗೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದೆ. ವರದಿಯು ರಾಜ್ಯ ಹಣಕಾಸು ಆಯೋಗಗಳಿಗೆ ಅಗತ್ಯವಿರುವ ಪ್ರಮುಖ ದತ್ತಾಂಶಗಳ ಸಮಗ್ರ ಹಾಗೂ ವ್ಯವಸ್ಥಿತ ನಕ್ಷೆಯನ್ನು ಒದಗಿಸುವುದರ ಜೊತೆಗೆ ದತ್ತಾಂಶಗಳ ಲಭ್ಯತೆ, ಪ್ರಮಾಣೀಕರಣ, ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿಗೆ ಅನುಷ್ಠಾನಗೊಳಿಸಬಹುದಾದ ಶಿಫಾರಸುಗಳನ್ನು ಒಳಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿ ಸಭೆ, ಜಾಗತಿಕ ಪ್ರಕ್ಷುಬ್ಧತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಗೆ ಹೆಚ್ಚಿಸಲು ಪ್ರಧಾನಮಂತ್ರಿ ಸಲಹೆ. ಆರೋಗ್ಯ ಸಿಬ್ಬಂದಿ ಮೇಲ್ವಿಚಾರಣೆಯಲ್ಲಿ ನಡೆಯುವ ಹೆರಿಗೆ ಪ್ರಮಾಣ ಶೇಕಡಾ 91% ಹೆಚ್ಚಳ, ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ. ಏಷ್ಯಾ ಕಪ್ ಹಾಕಿ 2026 18 ವರ್ಷದೊಳಗಿನವರ ಪುರುಷರ ವಿಭಾಗದ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇಂಗ್ಲೆಂಡ್ ಐರ್ಲೆಂಡ್ ಪ್ರವಾಸಕ್ಕಾಗಿ ಭಾರತದ ಟಿ20 ಕ್ರಿಕೆಟ್ ತಂಡ ಪ್ರಕಟಿಸಿದ ಬಿಸಿಸಿಐ. ಶ್ರೇಯಸ್ ಅಯ್ಯರ್ ನಾಯಕ, ತಂಡದಲ್ಲಿ ಸ್ಥಾನ ಪಡೆದ ವೈಭವ್ ಸೂರ್ಯವಂಶಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಸಮಾಚಾರ ದರ್ಶನ ಮುಖ್ಯಾಂಶಗಳು. ಬೆಂಗಳೂರು ಐಐಎಸ್ಸಿ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು.

0: ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಶ್ಲಾಘನೆ. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ನೂತನ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜೂರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಂಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಮತ್ತು ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಹರಿ, ಲಂಗ್ಡಾ, ಬೆಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ನಡೆಸುತ್ತಿರುವಂತಹ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರ ಫಲಕಗಳ ಕುರಿತು ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜ್ಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದು ಹೇಳಿದ್ದಾರೆ.
1: ಹಮ್ ಭಾರತೀಯೋ ಮೇ ಖಗೋಳ ವಿಜ್ಞಾನ ಯಾನಿ ಆಸ್ಟ್ರೋನಾಮಿ ಕೋ ಲೇಕರ್ ಹಮೇಶಾ ವಿಶೇಷ ಆಕರ್ಷಣ ರಹಾ ಹೈ. ಹಮಾರೆ ದೇಶ ಮೇ ಆಜ್ ಭಿ ಸದಿಯೋ ಪುರಾನಿ ಅಬ್ಸರ್ವೇಟರೀಸ್ ಮೌಜೂದ್ ಹೈ. ಯಹಾ ಅದ್ಭುತ ಮ್ಯಾಥಮೆಟಿಕಲ್ ಡಿಸ್ಕವರೀಸ್ ಹುಯಿ ಹೈ. ನೆವಿಗೇಷನ್ ಹೋ, ಪಂಚಾಂಗ ಹೋ, ಯಾ ಹಮಾರೆ ಪರ್ವ ತ್ಯೋಹಾರ, ಇನ್ ಸಬ್ಕಾ ಸಂಬಂಧ ಆಕಾಶ ಔರ್ ತಾರೋ ಸೆ ರಹಾ ಹೈ. ಹಮಾರೆ ಯಹಾ ಆಸ್ಟ್ರೋನಾಮಿ ನೇ ಹರ್ ಪೀಢಿ ಮೇ ಕೌತೂಹಲ ಜಗಾಯಾ ಹೈ, ಉಸೆ ಎಕ್ಸ್ಪ್ಲೋರೇಷನ್ ಕೆ ಲಿಯೆ ಪ್ರೇರಿತ ಕಿಯಾ ಹೈ, ಔರ್ ಆಜ್ ಕೆ ಯುವಾವೋ ಮೇ ಭಿ ಇಸೆ ಲೇಕರ್ ಕಾಫಿ ಉತ್ಸಾಹ ದಿಖಾಯಿ ದೇತಾ ಹೈ. ಆಜಕಲ್ ಆಪ್ ಭಿ ದೇಖ್ತೆ ಹೋಂಗೆ ದೇಶ ಭರ ಮೇ ಆಸ್ಟ್ರೋನಾಮಿ ಕ್ಲಬ್ಸ್ ತೇಜಿ ಸೆ ಲೋಕಪ್ರಿಯ ಹೋ ರಹೆ ಹೈ. ಬಡೆ ಶಹರೋ ಸೆ ಲೇಕರ್ ಛೋಟೆ ಕಸ್ಬೋ ತಕ್, ಸ್ಕೂಲೋ ಸೆ ಲೇಕರ್ ಪಾರ್ಕೋ ತಕ್ ಇನ್ಕಿ ಗತಿವಿಧಿಯಾ ದಿಖಾಯಿ ದೇತಿ ಹೈ. ಮುಜೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಕೆ ಬಾರೆ ಮೇ ಜಾನಕಾರಿ ಮಿಲಿ. ಯಹಾ ಅಬ್ಸರ್ವೇಷನಲ್ ಸೆಷನ್ಸ್ ಆಯೋಜಿತ ಕಿಯೇ ಜಾತೆ ಹೈ. ಈ ಸಂಸ್ಥೆ

0: ने ग्रामीण क्षेत्रों में एस्ट्रोनॉमी को लोकप्रिय बनाने का मिशन भी शुरू किया है। खगोल मंडल नाम की टीम ने 30 घंटे का एक बहुत इनोवेटिव कोर्स शुरू किया है। रात में तारों को निहारना अपने आप में अद्भुत अनुभव होता है। एस्ट्रो केरला नाम की एक संस्था नाइट ऑब्जर्वेशन कैंप और वर्कशॉप आयोजित करती है। यहाँ युवा साथी टेलीस्कोप बनाना और स्टार मैप्स का इस्तेमाल करना सीखते हैं। राजकोट के बिग बैंग एस्ट्रोनॉमी क्लब ने गिर के जंगलों से लेकर कच्छ के रण तक अनेक एस्ट्रोनॉमी इवेंट्स आयोजित किए हैं। ज्योतिर्विद्या परिसंस्था भी एस्ट्रोनॉमी के सबसे पुराने संस्थानों में से एक है। यहाँ ऑब्जर्वेशनल फैसिलिटीज के साथ साथ बुक्स लाइब्रेरी और टेलीस्कोप लाइब्रेरी की सुविधा भी है। मैं आईसेक का भी जिक्र करना चाहूंगा। यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है। मैं युवाओं से आग्रह करूंगा कि वे किसी एस्ट्रोनॉमी क्लब से जरूर जुड़े और इन छुट्टियों में किसी प्लेनेटेरियम को भी जरूर देखने जाए।
1: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಆರ್ BAS ಇಸ್ ಅ ನಾನ್ ಪ್ರಾಫಿಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ವಿ ಪ್ರಮೋಟ್ ಆಸ್ಟ್ರೋನಮಿ ಆಸ್ ಅ ಹಾಬಿ ಟು ಆಲ್ ಜನರಲ್ ಪಬ್ಲಿಕ್ ಅಂಡ್ ಸ್ಟೂಡೆಂಟ್ಸ್ ಅಂಡ್ ಕಾಲೇಜಸ್ ಹೂ ಆಸ್ಪೈರ್ ಅ ಕೆರಿಯರ್ ಇನ್ ಆಸ್ಟ್ರೋನಮಿ. ವಿ ಕಂಡಕ್ಟ್ ಪ್ರೈಮರಿಲಿ 4 ಟೈಪ್ಸ್ ಆಫ್ ಆಕ್ಟಿವಿಟೀಸ್. 1 ವಿ ಡು ಔಟ್ರೀಚ್ ಪ್ರೋಗ್ರಾಮ್ಸ್ ಫಾರ್ ರೂರಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ವೇರ್ ವಿ ಇನ್ಕಲ್ಕೇಟ್ ಅ ಕ್ಯೂರಿಯಾಸಿಟಿ ಇನ್ ಸ್ಟೂಡೆಂಟ್. ಸೊ ವಿ ಡೂ ಇಟ್ ಆಲ್ ಓವರ್ ಕರ್ನಾಟಕ, ತಮಿಳುನಾಡು, ಎನಿವೇರ್ ರಿಕ್ವೆಸ್ಟ್ ಕಮ್ಸ್ ಫ್ರಮ್. ದಿ ಸೆಕೆಂಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಡೂ ಫಾರ್ ದಿ ಜನರಲ್ ಪಬ್ಲಿಕ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅ ಸ್ಟಾರ್ ಪಾರ್ಟಿ ವೇರ್ ಅಂಡರ್ ಡಾರ್ಕ್ ಸ್ಕೈಸ್ ಹೂಎವರ್ ಇಸ್ ರಿಜಿಸ್ಟರ್ಡ್ ಅಸ್ ಕ್ಯಾನ್ ಕಮ್ ಅಂಡ್ ದೆನ್ ದೇ ಡೂ ಸ್ಟಾರ್ ಗೇಜಿಂಗ್ ವಿತ್ ಅಸ್ ಥ್ರೂ ದ ನೈಟ್. ಮೋಸ್ಟ್ ಆಫ್ ದ ವಾಲಂಟಿಯರ್ಸ್ ಹೂ ಬ್ರಿಂಗ್ ದರ್ ಎಕ್ವಿಪ್ಮೆಂಟ್ ವಿಲ್ ಶೋ ಕೇಸ್ ಟು ಪೀಪಲ್ ಅಬೌಟ್ ಸ್ಟಾರ್ ಕ್ಲಸ್ಟರ್ಸ್, ಗ್ಯಾಲಕ್ಸೀಸ್ ಎಕ್ಸೆಟ್ರಾ. ದ ಥರ್ಡ್ ಟೈಪ್ ಆಫ್ ಆಕ್ಟಿವಿಟಿ ದಟ್ ವಿ ಡೂ ಇಸ್ ವಿ ಕಂಡಕ್ಟ್ ಸಮಥಿಂಗ್ ಕಾಲ್ಡ್ ಅಸ್ ಒನ್ ಡೇ ವರ್ಕ್ಶಾಪ್ಸ್ ಫಾರ್ astronomy enthusiasts where they want to know how to either start a career in astronomy or how to start their hobby and sustain the hobby. This one day workshop we conduct partnership with education institutions in Bangalore.
1: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆಯ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ತಮ್ಮ ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶ ಕಲ್ಪಿಸಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಹಾಗೂ ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. ಒಂದು ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳ್ಳಲಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವ ಆರ್ಥಿಕ ಹಾನಿ ಹಾಗೂ ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ಐಸಿಆರ್ ಐಎಚ್ಆರ್ನ ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
1: ಕೋಲಾರದ ಹಿರಿಯ ವಕೀಲ ಸತೀಶ್ 2015 ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿದ್ದು, ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015 ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
1: ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ನ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಯಿತು. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕರ್ನಾಟಕದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಲ್ಲಿನ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಪಾತ್ರವಾಗಿರುವಂತಹ ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್, ಆರ್. ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲು 101.3 ಮೆಗಾ ಹರ್ಸ್. ಮ್ಯೂಸಿಕಲ್ ಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 8:02. ನಾವಿದ್ದೀವಿ ಕಾರ್ಯಕ್ರಮ ಒಲವಿನ ಆಲಾಪ. ಎಸ್, ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಎರಡು ಗೀತೆಗಳನ್ನು ಕೇಳುವಂತಹ ಸಮಯ ಅವಕಾಶ ಇದೆ. 8:10 ಯುವಶಕ್ತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅದಕ್ಕೂ ಮುನ್ನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮಾತುಗಳು ಯಾಕೆ ಮೌನವೇ ಬರೀ ಸಾಕೆ? ಹೌದು, ಮಾತಿಗಿಂತ ಪ್ರೀತಿಯಲ್ಲಿ ಮೌನ ಹೆಚ್ಚಾದರೆ ಅದರ ಸ್ವಾರಸ್ಯ ಇನ್ನೂ ತುಂಬಾ ಸುಮಧುರವಾಗಿರುತ್ತಂತೆ. ಹೌದು, ಈಗ ಮಾತಿಗಿಂತ ಮೌನವೇ ಮುಖ್ಯ. ಈ ಮೌನ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೊ ಮೌನಕ್ಕಿಂತ ನಮ್ಮ ಹಾಡು ಮಾತಾಡಿದ್ರೆ ಅದಕ್ಕಿಂತ ಅದ್ಭುತವಾಗಿರುತ್ತೆ. ಎಸ್, ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮಗಾಗಿ ಎರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಕೇಳಿ ಆನಂದಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 9:16:25. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಸುಕುನ್ ಕೆ ಪಲ್. ಇವತ್ತಿನ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಿಂದಿ ಚಲನಚಿತ್ರ ಗೀತೆಗಳನ್ನ ಕೇಳುವಂತಹ ಸಮಯ ಇದಾಗಿದೆ. ಈ ಹೊತ್ತಲ್ಲಿ ಮಾತು ಅನ್ನೋದಕ್ಕಿಂತ ಮೌನಕ್ಕೆ, ಹಾಡಿಗೆ, ಸಾಹಿತ್ಯಕ್ಕೆ ಒಂದಿಷ್ಟು ಪ್ರಾಶಸ್ತ್ಯ ಕೊಟ್ಟರೆ ಮನಸ್ಸು ನಿಜವಾಗ್ಲೂ ಉಲ್ಲಾಸದಾಯಕವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಇವತ್ತಿನ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಿಂದಿ ಚಿತ್ರ ಗೀತೆಗಳನ್ನ ಕೇಳಿಸೋಕೆ ನಾನು ತಯಾರಾಗಿದ್ದೀನಿ. ನಾನು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಮಯ 9:17 ಆಗಿದೆ. ಆಲ್ಮೋಸ್ಟ್ ಎಲ್ಲರದು ಊಟ ಆಗಿ ಮಲಗೋ ಅಂತ ಹೊತ್ತು ಇದು. ಸೊ ಒಳ್ಳೊಳ್ಳೆ ತಂಪಾದ ಇಂಪಾದ ಗೀತೆಗಳು ಕಿವಿ ಮೇಲೆ ಬೀಳ್ತಾ ಇದ್ರೆ ಅವನ್ನ ಆಲಿಸ್ತಾ ಒಳ್ಳೆಯ ನಿದ್ರೆಗೆ ಚಾರುವಂತಹ ಸಮಯ ಇದಾಗಿದೆ. ಸೊ ಇವತ್ತಿನ ಎಲ್ಲ ಗೀತೆಗಳು ನಮ್ಮ ಶ್ರೋತೃ ಬಾಂಧವರಿಗೆ ಡೆಡಿಕೇಟ್ ಮಾಡ್ತಾ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಹಿಂದಿ ಚಲನ ಚಿತ್ರ ಗೀತೆಗಳನ್ನ ನಿಮಗಾಗಿ ಪ್ರಸಾರ ಮಾಡ್ತಾ ರೀ. ಟ್ಯೂನ್ ಮಾಡಿ ಕೇಳಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ನಲ್ಲಿ.

ದಿಲ್ ಸೆ ಚಿತ್ರದ ಒಳ್ಳೆಯ ಟೈಟಲ್ ಟ್ರ್ಯಾಕ್ನ ಕೇಳ್ಕೊಂಡು ವಾಪಸ್ ಬಂದ್ವಿ. ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಲು 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯುವರ್ಸ್. ಎಸ್, ನಾವಿದ್ದೀವಿ ಸುಕೋನ್ ಕಿ ಪಲ್ ಕಾರ್ಯಕ್ರಮದಲ್ಲಿ. ಒಳ್ಳೊಳ್ಳೆಯ ಹಿಂದಿ ಚಿತ್ರ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಒಂದಷ್ಟು ಜನ ಸ್ಮೈಲೀಸ್ಗಳನ್ನು ಕಳಿಸಿದ್ದಾರೆ. ಸೊ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಹೌದು ನೋಡಿ. ಅಂದರೆ ಈಗ ಮಾತು ಬರಹ ಇದೆಲ್ಲದಕ್ಕಿಂತ ಈ ಒಂದು ಎಮೋಜೀಸ್ ಅಥವಾ ಈ ಸಂಭಾಷಣೆ ಏನಿದೆ ಅದು ಒಂಥರ ಮನಸ್ಸಿಗೆ ತುಂಬ ಹತ್ತಿರವಾದಂತಹ ಸಂಭಾಷಣೆ ಅಂತಲೇ ಹೇಳಬಹುದು. ಸೊ ಇರಲಿ, ಮುಂದೆ ಯಾರೆಲ್ಲ ಸಂದೇಶನ ಕಳಿಸ್ತಾರೆ ನೋಡೋಣ. ಸುಕುನ್ ಕೀಪಲ್ ಕಾರ್ಯಕ್ರಮದಲ್ಲಿ ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕೇಳಿ ಆನಂದಿಸಿ.

ದಿಲ್ ವಾಲೆ ದುಲ್ಹನಿಯ ಲೈ ಜಾಯಿಂಗೆ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಸಖತ್ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಶಾಂತಾಚಾರ ಬಡಿಗೇರ ಕುಕನೂರು ಹರಿಹರ ನಮಸ್ತೆ ಮೇಡಮ್, ಸುಕುನ್ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಡ್ತಿರುವ ನಿರೂಪಕರಿಗೆ ತುಂಬ ಹೃದಯದ ಧನ್ಯವಾದಗಳು. ತಂಪಾದ ಸಂಜೆ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳುತ್ತಾ ಇದ್ದರೆ ದಿನವಿಡೀ ಆದ ಆಯಾಸ ಒತ್ತಡ ಎಲ್ಲವೂ ಮರೆತು ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ ಸಂತೋಷ ಮತ್ತು ಹೊಸ ಉತ್ಸಾಹ ಸಿಗುತ್ತದೆ. ಇಂತಹ ಉತ್ತಮ ಮನೋರಂಜನಾ ಕಾರ್ಯಕ್ರಮವನ್ನು ನೀಡುತ್ತಿರುವ ಆಕಾಶವಾಣಿ ತಂಡಕ್ಕೆ ಅಭಿನಂದನೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅಂಜನಪ್ಪ ಎನ್ ಮಲಮಂಚನಹಳ್ಳಿ, ಗೊತ್ತಿಲ್ಲ ಇದು ಹೆಸರು ಸರಿಯಾಗಿ ಉಚ್ಚಾರಣೆ ಮಾಡಿದ್ದೀನೋ ಇಲ್ವೋ, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಶಿಡ್ಲಘಟ್ಟ ತಾಲೂಕಿಂದ, ವಾವ್ ಸೂಪರ್ ಹಾಡುಗಳು ಬಹಳ ಮಧುರವಾಗಿವೆ, ಥ್ಯಾಂಕ್ ಯು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸುಖಂ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಬೇಕಾಗಿರೋದು ಇಷ್ಟೇ ಅನಿಸುತ್ತೆ, ಯಾವತ್ತೂ ಕೂಡ ಯಾರಿಗೂ ಕೆಡುಕನ ಬಯಸದೆ ಒಳ್ಳೆಯದನ್ನೇ ಬಯಸುತ್ತಾ ಅವರ ಸಂತೋಷಕ್ಕಾಗಿ ಏನೋ ಒಂದಿಷ್ಟು ನಮ್ಮ ಕೈಲಾದಂತಹ ಒಂದು ಸಹಾಯವನ್ನು ಮಾಡಿದ್ರೆ ಅಷ್ಟೇ ಸಾಕು. ಅದರಲ್ಲೂ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ನಾವು ಪ್ರಸಾರ ಮಾಡುವಂತಹ ಎಲ್ಲ ಕಾರ್ಯಕ್ರಮ, ಎಲ್ಲ ಹಾಡುಗಳು ಕೇಳುಗರಿಗೆ ಖುಷಿಯನ್ನು ಕೊಟ್ಟರೆ ಅದೇ ನಮಗೆ ತುಂಬ ಏನಂತ ಹೇಳ್ತಾರೆ, ಮನಸ್ಸಿನ ತೃಪ್ತಿ ಅಂತಲೇ ಹೇಳಬಹುದು, ಮನಸ್ಸಿಗೆ ಒಂದು ಸಂತೋಷದಾಯಕ ವಿಚಾರ ಅಂತ ಹೇಳ್ಬೋದು. ನಾವು ಕೂಡ ಮಲಗಬೇಕಾದ್ರೆ ತುಂಬ ನಿರಾಳವಾಗಿ ಓಕೆ, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾನು 100% ಎಫರ್ಟ್ ಹಾಕಿ ನನ್ನ ಕೇಳುಗರೆಲ್ಲರಿಗೂ ಸಂತೃಪ್ತಿಯನ್ನು ಪಡಿಸಿದ್ದೇನೆ ಅಂತ ಭಾವಿಸ್ತಾ ಇವತ್ತಿನ ದಿನವನ್ನು ನಾನು ಆರಾಮಾಗಿ ಕಳೀಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತಷ್ಟು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಯಾವ ಗೀತೆಗಳು ನೀವೇ ಕೇಳಿ ಆನಂದಿಸಿ. ಟ್ಯೂನ್ ಮಾಡಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz ಮ್ಯೂಸಿಕಲ್ ಯಾರ್ಸ್.

ಎಂತಹ ಅದ್ಭುತವಾದಂತಹ ಗೀತೆಗಳು ಮೂಡಿ ಬಂದವು, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ವಿಜಯಪುರದಿಂದ ಇಸ್ಮಾಯಿಲ್ ಅವರು, ಸುಕುನ್ ಕೇಫಲ್ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿದೆ, ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಧನ್ಯವಾದ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಪುಷ್ಪಾ ಶಾನುಭೋಗರ ಗದಗದಿಂದ, ಹಿಂದಿ ಹಾಡುಗಳು ಸೂಪರ್ ಮೇಡಮ್, ಶುಭ ರಾತ್ರಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ, ಸುಮಧುರವಾದ ಮಾಹಿತಿ, ಅದ್ಭುತವಾದ ಮಾಹಿತಿ, ಹಾಡುಗಳು ಸೂಪರ್ ಅಂತ ಹೇಳಿ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ಚೆನ್ನಾಗಿವೆ. ಯಶಸ್ ಸಂದೇಶವನ್ನ ಕಳಿಸಿದ್ದಾರೆ. ನಂದಿನಿ ಪರ್ಧಾನ್, ಯಶಸ್ ಪರ್ಧಾನ್ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಹೆಸರು ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ಸುಭಾನ್ ಖೋರಿ ಹಂಪಸಾಗರದಿಂದ ತುಂಬಾ ಉತ್ತಮವಾದ ಗೀತೆಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಕೌಡ್ಲೆ ರವಿ ಅಂಜನಾ ನಗರದಿಂದ, ಮೇಡಮ್ ಗೀತೆಗಳು ಸೂಪರ್, ಇದೀಗ ಶ್ರೋತೃವೊಬ್ಬರ ಊರು ಮಲಮಾಚನ ಹಳ್ಳಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಯ್ ಗುಡ್ ಈವ್ನಿಂಗ್, ನಾನು ಹರಿಯಾಣ ರಾಜ್ಯದ ಅಂಬಾಲದಿಂದ ಪೂಜಾ ಮೋಹಿತ್ ಶರ್ಮಾ, ಮೈ ಸನ್ ದಿವ್ಯಾಂಶ್ ಶರ್ಮಾ, ಸುಕುನ್ ಕೇಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳನ್ನು ಕೇಳ್ತಾ ಕುಣಿತಾ ಇದ್ದಾನೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ತುಂಬಾ ಖುಷಿಯಾಯಿತು. ಹರಿಯಾಣದಿಂದ ಒಬ್ಬರು ಸಂದೇಶವನ್ನ ಕಳಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆಲ್ ಸಾಂಗ್ಸ್ ಆರ್ ಗುಡ್ ಅಂತ ಹೇಳಿ ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಗೌತಮಿ ಹೆಚ್ ಎಸ್ ಶಿವಾನಂದ ಹಲ್ಲೂರ್ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಅವರು ಸುಲೇಪೇಟೆಯಿಂದ, ಹರ್ಷಿತ್ ಅವರ ಹಿಂದಿ ಗಾನ ಬಹಳ ಚಂದ, ಅವರಿಗೆ ಗಾನದ ಆಯ್ಕೆ ಕೂಡ ಬಹಳ ಚಲೋ ಮಾಡಿದ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮ ಭಾಷೆಯನ್ನು ಓದೋದೇ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ. ಸೊ ಇವತ್ತಿನ ಎಲ್ಲ ಹಿಂದಿ ಚಲನಚಿತ್ರ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸುಕುನ್ ಕೇಪಲ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದಿದ್ದೀವಿ. ಸಮಯ ಸ್ವಲ್ಪ ಮುಂದೆ ಓಡ್ತಾ ಇದೆ ಅಂತ ಅನಿಸಿರಬಹುದು, ಇಟ್ಸ್ ಓಕೆ, ಪರವಾಗಿಲ್ಲ. ನಿಮಗಾಗಿ ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಗೀತೆಗಳು

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
2: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಗಮನವಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 10:04:16. ನಾವಿದ್ದೀವಿ ಕಾರ್ಯಕ್ರಮ ಕನಸಿನ ಲೋಕ. ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಲಗುವಂತಹ ಹೊತ್ತಾಯಿತು. ಒಳ್ಳೊಳ್ಳೆ ಸುಮಧುರವಾದಂತಹ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಪ್ರತಿದಿನ ಕೂಡ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಹೇಳ್ತೀವಿ, ಹಾಗೆಯೇ ಆ ಪ್ರತಿಯೊಂದು ದಿನದ ಮುಕ್ತಾಯದ ಹಂತಕ್ಕೆ ಬಂದಾಗ, ಅಂದರೆ ಮಲಗುವ ಸಮಯದಲ್ಲಿ ಮನಸ್ಸಿಗೆ ನಿರಾಳವಾದಂತಹ ಒಂದು ಪ್ರಶಾಂತವಾದಂತಹ ಭಾವನೆ ಇದ್ದರೆ ಅಂದು ಆ ದಿನ ಸಾರ್ಥಕ ಅಂತ ಅನಿಸುತ್ತೆ. ಹೌದು, ಪ್ರತಿಯೊಂದು ಕ್ಷಣನೂ ನಾವು ಪ್ರೀತಿಯಿಂದ ಜೀವಿಸಬೇಕು, ಬದುಕಬೇಕು. ಆ ಪ್ರತಿಯೊಂದು ದಿನ, ಪ್ರತಿಯೊಂದು ಗಳಿಗೆ ಕೂಡ ಮನುಷ್ಯನಿಗೆ ಅದ್ಭುತವಾದಂತಹ ಕ್ಷಣ ಅಂತ ಅನಿಸ್ಬೇಕು. ಸೊ ಆ ರೀತಿ ಪ್ರತಿ ದಿನ ಕೂಡ ಎಲ್ಲರ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಅದ್ಭುತವಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಇಂದಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಕನ್ನಡ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಮಾತು ಕಡಿಮೆಯಾಗಿ ಹಾಡುಗಳು ನಿಮ್ಮ ಮನಸ್ಸಿಗೆ ಮುದ ನೀಡಿದರೆ ನಮಗೆ ಅದೇ ಸಂತೋಷ, ಖುಷಿ ಎಲ್ಲವೂ ಹೌದು. ಸೊ ಈ ಒಂದು ತೃಪ್ತಿದಾಯಕ ಘಳಿಗೆಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಗೀತೆಗಳು. ಕೇಳಿ ಆನಂದಿಸಿ.

ಹಿಮಪಾತ ಚಿತ್ರದ ಗೀತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಹಾಗೆಯೇ ಚಿತ್ರ ಅವರ ಧ್ವನಿ ಇತ್ತು. ಹಾಗೆಯೇ ಹಂಸಲೇಖ ಅವರ ಸಾಹಿತ್ಯ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ನಿಮ್ಮಲ್ಲಿಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಯಾವ ಚಿತ್ರದ್ದು ಹೊಂಬಿಸಲು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ, ನಮಸ್ತೆ ಮೇಡಮ್, ಕಾರ್ಯಕ್ರಮ ಸೂಪರ್, ಅದರಲ್ಲೂ ಅಣ್ಣ ಅವರ ಎರಡು ಹಾಡುಗಳು ಕೇಳಿ ತುಂಬಾ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಹಾಗೆಯೇ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಕನಸಿನ ಲೋಕದಲ್ಲಿ ಮೂಡಿಬಂದ ಜೀವ ಹೂವಾಗಿದೆ ಭಾವಜೇನಾಗಿದೆ ಎಂಬ ಗೀತೆ ಕೇಳಿ ಮನಸ್ಸು ಆನಂದಮಯಗೊಂಡಿತು. ಇಂದು ಅಪರೂಪದ ಗೀತೆಗಳು ಕೇಳಿಸುತ್ತಿದ್ದೀರಿ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೊಂಬಿಸಲು ಚಿತ್ರದ ಗೀತೆಗೆ ಧ್ವನಿಯಾಗ್ತಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆಯೇ ಎಸ್ ಜಾನಕಿ ಅವರು, ಗೀತಪ್ರಿಯ ಅವರ ಸಾಹಿತ್ಯ, ಹಾಗೆಯೇ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಹೊಂಬಿಸಲು ಚಿತ್ರದ ಗೀತೆಯನ್ನು ಕೇಳಿಸ್ಕೊಂಬಂದ್ರಿ, ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಹೊಂಬಿಸಲು ಚಿತ್ರದ ಜೀವ ವೀಣೆ ಮಿಡಿತದ ಸಂಗೀತ ಹಾಡು ಕೇಳಿ ತುಂಬಾ ಸಂತೋಷ ಆಯಿತು. ಸುಮಧುರವಾದ ಗೀತೆಗಳು ಮೂಡಿ ಬರ್ತಾ ಇವೆ ಅಂತ ಹೇಳಿ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅದಿತಿ ಅಥರ್ವ ಮೋಹನ್ ಅವರು ಬೀದರ್ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಹಳೆಯ ಹಾಡು ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಎಸ್ ಪಿ ಬಿ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಹಾಡುಗಳು ಅಂದರೆ ಪಂಚಪ್ರಾಣ. ಬೀದರ್ನ ಈ ತಂಪಾದ ರಾತ್ರಿಯಲ್ಲಿ ಇಂಪಾದ ಹಾಡುಗಳನ್ನು ಕೇಳ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಟಾಪಿಕ್ ಏನು ಮೇಡಮ್, ಹಾಡುಗಳು ಇಂಪಾಗಿದ್ವೆ, ಸೂಪರ್ ವಾಯ್ಸ್ ಎವರ್ ಗ್ರೀನ್ ಅಂತ ಹೇಳಿ ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು, ಇಟ್ ಮೀನ್ಸ್ ಅಲಾಟ್. ಹಾಗೆಯೇ ಎಸ್, ಜೀವ ಹೂವಾಗಿ ಅರಳಿ ಜೀವ ಭಾವ ಎಲ್ಲ ವೀಣೆ ನುಡಿಸಿದ ಹಾಗೆ ಆಯಿತು, ಮನಸ್ಸಂತೂ ಗಾಳಿಯಲ್ಲಿ ಆರಾಮವಾಗಿ ತೇಲಿದ ಹಾಗೆ ಆಗ್ತಾ ಇದೆ ಮ್ಯಾಮ್ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಹೆಸರು ಹಾಕೋದನ್ನು ಮರೆತು ಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಸಂದೇಶ ಕಳಿಸ್ಬೇಕಾದ್ರೆ ಮರೆಯದೆ ನಿಮ್ಮ ಹೆಸರನ್ನು ಕಳಿಸಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ. ಹುಲಿಯ ಹಾಲಿನ ಮೇವು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಹಾಗೆಯೇ ವೆಂಕಟೇಶ್ ಜಿ ಕೆ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಒಳ್ಳೆಯ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಗಾಳಿ ಮಾತು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆಯೇ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಗಾಳಿಮಾತು ಚಿತ್ರದ ಈ ಗೀತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮನೇಲಿ ಊಟ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿಯಿಂದ. ಹಾಗೆಯೇ ಸಂದೇಶವನ್ನು ಕಳಿಸಿರುವಂಥವರು ತುಂಬ ಒಳ್ಳೆಯ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಮನಸ್ಸಿಗೆ ಮುದ ನೀಡುತ್ತಿದೆ, ಧನ್ಯವಾದ ಅಂತ ಹೇಳಿ ಶ್ವೇತಾ ಚಟ್ಟಿ ಮನಿ ಭಾಗಮಂಡಲ ಕೊಡಗಿನಿಂದ ಸಂದೇಶವನ್ನು ಕಳಿಸಿದ್ದೀರಾ. ತುಂಬ ದೂರದಿಂದ ನಮ್ಮ ಕಾರ್ಯಕ್ರಮವನ್ನು ಕೇಳಿಸ್ಕೋತಾ ಇದ್ದೀರಾ, ನೀವು ಕಾರ್ಯಕ್ರಮನ ಕೇಳಿಸ್ಕೋತಿದ್ದೀರಾ ಅಂತಿರೋದೇ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮನ್ನು ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ನನಗೆ ಗೊತ್ತಿಲ್ಲ ನನ್ನ ಯಾವ ಲಿಸ್ನರ್ಗೂ ಈ ಥರ ನನಗೆ ಫೀಲ್ ಆಗಿರಲಿಲ್ಲ. ಸೊ ಇವರ ಸಂದೇಶ ನೋಡಿ ನನಗೆ ಆ ಥರ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ, ಯಾವತ್ತಾರು ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆಯೇ ಶಾಂತಾ ಬ್ಯಾಂಕ್ ಕಾಲೋನಿ ಬೆಳದಿಂಗಳಾಗಿ ಬಾ ಸೂಪರ್ ಆದ ಸಾಂಗ್, ಆಲ್ ಸಾಂಗ್ ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾ ಅವರು. ಹಾಗೆಯೇ ಅನುಷ್ ಅವರು ಸಂದೇಶವನ್ನು ಕಳಿಸಿದರು, ಹಾಡುಗಳು ಚೆನ್ನಾಗಿದೆ ಅಂತ ಹೇಳಿ. ಅಂಜನಪ್ಪ ಅವರು ಎಲ್ಲ ಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಎಲ್ಲವನ್ನು ನಾನು ಕೇಳ್ತಾ ಇದ್ದೀನಿ. ಬೆಳದಿಂಗಳಾಗಿ ಬಾ ಈ ಗೀತೆ ನನಗೆ ತುಂಬಾ ಇಷ್ಟ ಆಯಿತು, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮೀರಾ ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ

ಹಾಡುಗಳು ಇಷ್ಟ ಆಗ್ತಾ ಇದೆ, ನಮ್ಮ ಇಷ್ಟದ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶ್ವರ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆಯೇ ಸುಕೂನ್ ಕೇಪಲ್, ಹಾಗೆಯೇ ಕನಸಿನ ಲೋಕ, ಎರಡೂ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಿಮ್ಮ ಹಾಡುಗಳ ಆಯ್ಕೆ ಬೊಂಬಾಟ್ ಹರ್ಷಿತಾ ಮೇಡಮ್, ನನಗೂ ತುಂಬ ಇಷ್ಟವಾದ ಹಾಡುಗಳನ್ನೇ ಪ್ರಸಾರ ಮಾಡಿದ್ದೀರಾ ಅಂತ ಹೇಳಿ ಕೃಷ್ಣ ಮಣೂರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ರಾಜಾಜಿ ನಗರದಿಂದ, ಉರಿ ಬಿಸಿಲು ತಂಪಾಯಿತು ನಿನ್ನ ನಾ ನೋಡಲು ಹಾಡು ಕೇಳಿ ನನಗೆ ಎಲ್ಲ ಕಡೆ ಮಿಂಚು ಹರಿದಂತಾಯಿತು ಮೇಡಮ್ ಅಂತ ಹೇಳಿ ಸಂದೇಶ್ವರ ಕಳಿಸಿದ್ದಾರೆ. ಕನಸಿನ ಲೋಕದ ಕನ್ನಡ ಮಧುರವಾದ ಇಂಪಾದ ಗೀತೆಗಳನ್ನು ಕೇಳುತ್ತಾ ಆನಂದಿಸುತ್ತಿದ್ದೇನೆ. ಆ ಸು ಕಲಬುರ್ಗಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಆನಂದ ಕುಲಕರ್ಣಿ ಅವರು. ಸೊ ಪೂರ್ತಿ ಹೆಸರನ್ನು ಕಳಿಸಿ ಮತ್ತೊಮ್ಮೆ ಸಂದೇಶವನ್ನು ಕಳಿಸ್ಬೇಕಾದ್ರೆ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ. ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿಯಿಂದ APMC ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬ ತುಂಬ ತುಂಬ ಹೃದಯದ ಧನ್ಯವಾದಗಳು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಒಡ ಹುಟ್ಟಿದವರು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯ, ಹಾಗೆಯೇ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದಾದ ನಂತರ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾವ ಹಾಡು ಪ್ರಸಾರ ಮಾಡಬಹುದು ಅಂತ ಹೇಳಿ ನಿಮ್ಮ ಲೀಸ್ಟ್ ಏನಾದರೂ ರೆಡಿ ಇದ್ದರೆ ಖಂಡಿತವಾಗ್ಲೂ ಗೆಸ್ ಮಾಡಬಹುದು. ಕಾಮನಬಿಲ್ಲು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್, ಹಾಗೆಯೇ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಒಳ್ಳೆಯ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ. ಇಟ್ಸ್ ಮೈ ಪ್ಲೆಜರ್ ಮೇಡಮ್, ನಾನು CRPF ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ರಜೆಗೆ ಬಂದಾಗ ಖಂಡಿತ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ. ಸೊ ನಾನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ, ಖಂಡಿತ ಬನ್ನಿ ಒಮ್ಮೆ ಮೀಟ್ ಮಾಡೋಣ ಅಂತ ಹೇಳ್ತಾ. ಕನಸಿನ ಲೋಕದ ಚಲನಚಿತ್ರ ಗೀತೆಗಳು ಪ್ರೇಮಿಗಳ ಕಣ್ಣಿನ ಭಾಷೆಯನ್ನು ಕಾವ್ಯಾತ್ಮಕವಾಗಿ ವರ್ಣಿಸುತ್ತಿವೆ. ನೀವು ಪ್ರಸಾರ ಮಾಡಿದ ಹಾಡುಗಳು ಕಲ್ಪನಾ ಲೋಕದಲ್ಲಿ ವಿಹರಿಸಲು ಮಾರ್ಗದರ್ಶಿಯಾಗಿವೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಹರಿಹರನ್ ವಿಜ್ಞಾನ ನಗರದಿಂದ. ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ. ಸೋಲೆ ಗೆಲುವೆಂದು ಬಾಳಲಿ ಅರಿತಾದ ಮೇಲೆ ಹಾಡು ತುಂಬಾ ಇಷ್ಟ ಆಯಿತು ಹರ್ಷಿತಾ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರ ಅವರು. ಶುಭರಾತ್ರಿ FM ರೈನ್ಬೋ, ನಿಮ್ಮ ನಿರೂಪಣೆ ಹಾಗೂ ಕಾರ್ಯಕ್ರಮದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇವಾಗ ನಾನು ಇದನ್ನು ಕಾರವಾರ ಬೀಚ್ನಲ್ಲಿ ಕುಳಿತು ಕೇಳ್ತಾ ಇದ್ದೀನಿ. ವಾವ್, ವೆರಿ ನೈಸ್ ಅಲ್ಲ? ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದೇ ನನಗೆ, ಇಲ್ಲಿ ಕೂತ್ಕೊಂಡೇ ನನಗೆ ಆ ಅನುಭವ ಅಂದರೆ ಆ ಫೀಲ್ ಮಾಡೋ ಥರ ಅನಿಸ್ತಾ ಇದೆ ನನಗೆ. ನಾನು ಸುಮಾರು ಸಲ ಹೇಳಿದ್ದೀನಿ, ಐ ಆಮ್ ಜಸ್ಟ್ ಎ ಬೀಚ್ ಕೈಂಡ್ ಆಫ್ ಪರ್ಸನ್ ಅಂತ ಹೇಳಿ. ಸೊ ನನಗೆ ಬೀಚ್ ಅಂದರೆ ಬಹಳ ಇಷ್ಟ. ನೀವು ನಿಜವಾಗ್ಲೂ ಇವತ್ತು ಲಕ್ಕಿ, ಆ್ಯಕ್ಚುಲಿ ಕಾರ್ಯಕ್ರಮವನ್ನು ಅಲ್ಲಿ ಕೂತು ಕೇಳ್ತಾ ಇದ್ದೀರಾ. ಸೊ ನನಗಂತೂ ಬಹಳ ಖುಷಿಯಾಯಿತು, ನಾನೇ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಊಟ ಮಾಡ್ತಾ ಹಾಡು ಕೇಳಿ, ಸೂಪರ್ ಸಾಂಗ್ಸ್ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಶಿವು ಬಸವರಾಜ್ ಮಾನಸ ಅವರು. ಹಾಯ್ ಮೇಡಮ್, ಊಟ ಆಯಿತಾ? ನಂದು ಊಟ ಮಾಡ್ತಾ ಹಾಡುಗಳನ್ನು ಕೇಳ್ತಾ ಇದ್ದೀನಿ, ತುಂಬ ಇಷ್ಟ ಆಗ್ತಾ ಇದೆ. ಪ್ರಸಾರ ಆಗ್ತಾ ಇರೋ ಪ್ರತಿಯೊಂದು ಪ್ರೇಮ ಗೀತೆಗಳು ನಮ್ಮ ಕನಸು ನನಸಾಗದಿದ್ದರೂ ಇಂದಿನ ಸಮುದ್ರ ಗೀತೆಗಳು ನಮ್ಮ ಕನಸನ್ನು ನನಸು ಮಾಡುತ್ತಿವೆ ಎನ್ನಬಹುದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಮಸ್ತೆ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಒಳ್ಳೊಳ್ಳೆ ಮಧುರವಾದಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಅಂತ ಹೇಳಿ ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಗಿರ ಕೊಕ್ಕನೂರು ಅವರು, ಕಾಮನಬಿಲ್ಲಿನಲ್ಲಿ ಪ್ರಸಾರವಾಗುತ್ತಿರುವ ಕನಸಿನ ಲೋಕದ ಕಾರ್ಯಕ್ರಮ ನಿರೂಪಕರು ಅವರ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ವಿಷಯ ಹಾಡು ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳಿ ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭರಾತ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮತ್ತೊಂದು ಗೀತೆ, ಮೂರು ಜನ್ಮ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಹಾಗೂ SS ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಇಂದಿನ ಎಲ್ಲ ಕನಸಿನ ಲೋಕದ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಕನಸಿನ ಲೋಕ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಈ ಕೊನೆಯ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮದ ಎಲ್ಲ ಪ್ರಸಾರವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಇಷ್ಟೊತ್ತು ತಾಳ್ಮೆಯಿಂದ ಎಲ್ಲ ಹಾಡುಗಳನ್ನು ಕೇಳಿ ಆನಂದಿಸಿದ್ದೀರಿ ಅಂತ ಭಾವಿಸ್ತಾ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಹೇಳುವಂತಹ ಸಮಯ ಬಂದಾಗಿದೆ. ಎಲ್ಲರಿಗೂ ಶುಭರಾತ್ರಿ, ಸಿಹಿ ಕನಸು. ನಿಮ್ಮ ಆರ್ಜೆ ಜೊತೆ ಹರ್ಷಿತಾ.